ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 21ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕು ಶನಿವಾರ. ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಈಗ ಸಮಯ 5:58 ಐವತ್ತು ಸೆಕೆಂಡುಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ ಮಂಟಪ್ ಸರ್ವಸನ್ನದ್ಧವಾಗಿದ್ದು, ಇಂದಿನಿಂದ 2 ದಿನಗಳ ಕಾಲ ಜಾಗತಿಕ ಮಟ್ಟದ ಮಹತ್ವದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತವು 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿಕೊಂಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಸಂಬಂಧ ರಾಜ್ಯ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ತಿಳಿಸಿದ್ದಾರೆ. ಮುಂಬರುವ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಗಣೇಶೋತ್ಸವ ಸಂಘಟಕರು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಸಹಕರಿಸಬೇಕು ಎಂದು ಯಾದಗಿರಿ ಜಿಲ್ಲೆ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಮರುಳ ಸಿದ್ದಾರಾಧ್ಯ ಹೆಚ್ ಜೆ ಅವರು ಕರೆ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹಿರಿಯ ನಾಗರಿಕರು, ವಿಶೇಷ ಚೇತನರು ಮತ್ತು ಅನಿವಾಸಿ ಮತದಾರರ ಪರವಾಗಿ ಅವರ ಕುಟುಂಬದ ವಯಸ್ಕ ಸದಸ್ಯರು ಹಾಜರಾಗಲು ಅವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ 2027 ಕಾರ್ಯಕ್ರಮದ ಅಂಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮೇರಾ ಯುವ ಭಾರತ್ ಮೂಲಕ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ಮೈ ಭಾರತ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಅಧಿಕಾರಿ ಬಿ ಶರಣ್ಯ ಹೇಳಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅವುಗಳಿಗೆ ಕಾಲಮಿತಿಯಲ್ಲಿ ಸೂಕ್ತ ಪರಿಹಾರ ಒದಗಿಸುವ ಸರ್ಕಾರದ ಆಶಯದಂತೆ ಕೋಲಾರ ಜಿಲ್ಲೆಯ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ 2ನೇ ಪ್ರಜಾಸೇವೆ ಆಂದೋಲನ ಸಭೆಗಳು ಜರುಗಲಿವೆ ಎಂದು ಕೋಲಾರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಬ್ಯಾಂಕ್ ಸಾಲಗಳ ವಸೂಲಾತಿ ನಡೆದಿರುವುದರಿಂದ ಮಾಜಿ ಮದ್ಯ ಉದ್ಯಮಿ ವಿಜಯ್ ಮಲ್ಯ ವಿರುದ್ದದ ಹಣ ಅಕ್ರಮ ವರ್ಗಾವಣೆ ಆರೋಪಗಳು ರದ್ದಾಗುವುದಿಲ್ಲ ಎಂದು ಜಾರಿ ನಿರ್ದೇಶನಾಲಯ ಬಾಂಬೆ ಹೈಕೋರ್ಟ್ಗೆ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 7 ಗಂಟೆಗೆ

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನ ನಮ್ಮ ನಿಲಯದಿಂದ ನೀವು ಕೇಳಲಿರುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ನಾದೋಪಾಸನೆ 7:15 ಶುಭೋದಯ ಕರ್ನಾಟಕ, 7:45 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು, 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಹೊಸ ಹಾಡು, ಕಲಾಭಾರತಿ 11:30, 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, 11:20 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, ಸಂದೇಶ ನಮಗೆ ಸಂಗೀತ ನಿಮಗೆ ಸಂದೇಶಾಧಾರಿತ ಗೀತೆಗಳು, 2:40 ಚಿತ್ರತಾನ ಒಂದೇ ಚಿತ್ರದ ಹಾಡುಗಳು.

ಸಾಯಂಕಾಲ 4 ಗಂಟೆಗೆ ಪರಿಮಳ ಪ್ರಸಾರವಾಗಲಿದೆ. 5:05ಕ್ಕೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಬಹುದು 5:15ಕ್ಕೆ. 6:02ಕ್ಕೆ ಸೇಫ್ ಡ್ರೈವ್ ಗಾನ ಬಜಾನ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55ಕ್ಕೆ. ಕಗ್ಗದ ಸಿರಿ 7:22ಕ್ಕೆ. ಈ ದಿನ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗುವುದು 8:02ಕ್ಕೆ. ಗೌರಿ ಗಣೇಶ ಚಿತ್ರದ ಧ್ವನಿವಾಹಿನಿಯನ್ನು ಆಲಿಸಬಹುದು. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 10:02ಕ್ಕೆ ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಏನು ಅಂತ ತಿಳಿದುಕೊಂಡ್ರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ

ಪ್ರತಿದಿನವೂ ಸತ್ಯವನ್ನು ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು. ಇಲ್ಲದಿದ್ದರೆ ಸುಳ್ಳು ನಿಜವಾಗುತ್ತದೆ. ಅದು ರಾಜ್ಯ, ದೇಶ ಮಾತ್ರವಲ್ಲದೆ ಜಗತ್ತನ್ನೇ ನಾಶಪಡಿಸುತ್ತದೆ. ಪ್ರತಿದಿನವೂ ಸತ್ಯವನ್ನೇ ಪ್ರಸಾರ ಮಾಡಿ, ಹೀಗೆಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ನೀವು ಸಂತೋಷದ ಜೀವನವನ್ನು ಬಯಸುತ್ತೀರಿ ಎಂದಾದರೆ ನಿಮ್ಮ ಗುರಿಯೆಡೆಗೆ ಗಮನ ಇಡಿ. ಜನರು ಅಥವಾ ಮಾತು, ನಿಂತೆ ಅಥವಾ ವಸ್ತುಗಳ ಕಡೆ ಅಲ್ಲ. ಹೀಗೆಂದರು ಆಲ್ಬರ್ಟ್ ಐನ್ಸ್ಟೈನ್.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಆತ್ಮಶ್ರದ್ಧೆ ಇಲ್ಲದವರು ಭಗವಂತನಲ್ಲಿ ಶ್ರದ್ಧೆ ಹೊಂದಿರಲು ಸಾಧ್ಯವೇ ಇಲ್ಲ. ಆದ್ದರಿಂದ ನೀವು ಮೊದಲು ನಿಮ್ಮಲ್ಲಿ ಶ್ರದ್ಧೆ ಇಡಿ, ಹೀಗೆಂದರು ಗುರುನಾನಕ್. ಅಜ್ಞಾನಿಗಳ ಒಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜೊತೆ ಜಗಳವಾಡುವುದೇ ಲೇಸು, ಹೀಗೆಂದರು ಕನಕದಾಸರು.

ಗುರುವಿನ ಅನುಗ್ರಹ ಸಾಗರದಷ್ಟು ಅಪಾರ ಇರುತ್ತದೆ. ಎಷ್ಟು ತೆರೆದುಕೊಳ್ಳುತ್ತೀರೋ ಅಷ್ಟು ತುಂಬಿಕೊಳ್ಳುತ್ತೀರಿ, ಎಷ್ಟು ತೆರೆದುಕೊಳ್ಳುತ್ತೀರೋ ಅಷ್ಟು ತುಂಬಿಕೊಳ್ಳುತ್ತೀರಿ, ಹೀಗೆಂದರು ರಮಣ ಮಹರ್ಷಿಗಳು.

0: ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7 ಗಂಟೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ್ ಮಂಟಪ್ ಸರ್ವಸನ್ನದ್ದವಾಗಿದ್ದು ಇಂದಿನಿಂದ 2 ದಿನಗಳ ಕಾಲ ಜಾಗತಿಕ ಮಟ್ಟದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಸೇರಿದಂತೆ ಜಗತ್ತಿನ ಪ್ರಮುಖ ನಾಯಕರನ್ನ ಆತಿಥೇಯರಾಗಿ ಬರಮಾಡಿಕೊಳ್ಳಲಿದ್ದಾರೆ. ಮಂಗಳೂರಿನಲ್ಲಿ ಇದೇ 18ರಂದು ಜರುಗಲಿರುವಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ

ಕರಾವಳಿ ಜಿಲ್ಲೆಗಳ ರಸ್ತೆ ಸೇರಿದಂತೆ ಮೂಲ ಸೌಲಭ್ಯಗಳ ಅಭಿವೃದ್ಧಿ, ಮೀನುಗಾರಿಕಾ ಕ್ಷೇತ್ರ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ನ್ಯಾಯಾಲಯಗಳಲ್ಲಿ ಸರ್ಕಾರದ ಪರವಾಗಿ ನಡೆಯುವ ವಿವಿಧ ಮೊಕದ್ದಮೆಗಳಲ್ಲಿ ಸರ್ಕಾರದ ನಿಲುವು ಮತ್ತು ಹಿತಾಸಕ್ತಿಯನ್ನು ಸಮರ್ಥವಾಗಿ ಬಿಂಬಿಸುವ ನಿಟ್ಟಿನಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ಮೈಸೂರು ಕೇಂದ್ರ ಕಾರಾಗೃಹದ ಮೇಲೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ದಿಢೀರ್ ಕಾರ್ಯಾಚರಣೆ ನಡೆದಿದೆ. ಜೈಲಿನ ಪ್ರತಿಯೊಂದು ಬ್ಯಾರಕ್ಗೂ ತೆರಳಿ ಪರಿಶೀಲನೆ ನಡೆಸಿದ ಅವರು ಅಧಿಕಾರಿಗಳಿಂದ ಜೈಲಿನ ಒಳಗಿನ ವ್ಯವಸ್ಥೆ ಮತ್ತು ಮೊಬೈಲ್ ಬಳಕೆಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡರು. ಬಳ್ಳಾರಿ ಜಿಲ್ಲಾ ಕೇಂದ್ರಗಳಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಇದೇ 17ರಂದು ಆಯೋಜನೆ ಮಾಡಲಾಗಿದೆ. ರಾಷ್ಟ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕುರಿತು ಉಪನ್ಯಾಸ, ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ನಡೆಸಿದವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಇಂದು ವಿವಿಧ ಇಲಾಖೆಗಳಲ್ಲಿನ ಸಾರ್ವಜನಿಕ ಕುಂದುಕೊರತೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪ್ರಜಾಸೇವಾ ಆಂದೋಲನ ಸಭೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಗಣೇಶ ಹಬ್ಬದ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ವಿವಿಧ ಕಡೆ ಇದೇ 14ರಿಂದ ಅಕ್ಟೋಬರ್ 15ರವರೆಗೆ ಆಯ್ದ ದಿನಗಳಂದು ಮದ್ಯ ಮಾರಾಟ ನಿಷೇಧಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ AI ಯೂನಿವರ್ಸಿಟಿಗಾಗಿ ವಿಶ್ವದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,000 ಅವಕಾಶಗಳು.
6: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
7: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
8: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
7: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
9: ಸಮಯ 7:05. ಈಗ ಪ್ರದೇಶ ಸಮಾಚಾರ.
10: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಹಿಡಿಯಿರಿ, ಪುಸ್ತಕ ಹಿಡಿಯಿರಿ, SSLC ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಶ್ತೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ್, ನಶೆಮುಕ್ತ ಯುವಜನತೆ, ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ. ನಾಗಯ್ಯ ಸ್ವಾಮಿ ಹಾಗೂ SM ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಈಗ ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆಯಲ್ಲಿ SSLC ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಗೃತಿ ಅಭಿಯಾನ ಜರುಗುತ್ತಿದೆ. ಪ್ರತಿದಿನ ಸಂಜೆ 6:00 to 8:00 ಮಕ್ಕಳು ಮೊಬೈಲ್ ಹಾಗೂ ಟಿವಿ ಬಳಕೆಯನ್ನು ಕಡಿಮೆ ಮಾಡಿ ಓದು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುವಂತೆ ಪೋಷಕರು ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ CEO ಗಜಾನನ ಬಾಲೆ ತಿಳಿಸಿದ್ದಾರೆ. ವಿಷನ್ 90+ ಆನ್ಲೈನ್ ತರಗತಿಯನ್ನು ಸಹ ಆರಂಭಿಸಲಾಗಿದೆ ಎಂದರು. ಆಪರೇಷನ್ ನನ್ಹೆ ಫರಿಶ್ತೆ ಅಡಿ ನೈಋತ್ಯ ರೈಲ್ವೆ ವಲಯದಲ್ಲಿ ರೈಲ್ವೆ ರಕ್ಷಣಾ ದಳ ಆಗಸ್ಟ್ ತಿಂಗಳಲ್ಲಿ ಒಟ್ಟು 33 ಮಕ್ಕಳನ್ನು ರಕ್ಷಿಸಿದೆ. ಆಪರೇಷನ್ ಸತರ್ಕ್ ಹಾಗೂ ನಾರ್ಕೋ ಅಡಿ ಅಕ್ರಮ ಮದ್ಯ ಹಾಗೂ ಮಾದಕ ವಸ್ತುಗಳ ಸಾಗಾಟಕ್ಕೂ ರೈಲ್ವೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನಮಡಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
11: ನೈಋತ್ಯ ರೈಲ್ವೆಯ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಪರೇಷನ್ ನನ್ನೆ ಫರಿಸ್ತೆಯಲ್ಲಿ 33 ಮಕ್ಕಳಲ್ಲಿ 27 ಹುಡುಗರು ಮತ್ತು 6 ಹುಡುಗಿಯರನ್ನು ರಕ್ಷಿಸಿ ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಆಪರೇಷನ್ ನಾರ್ಕೋ ಮತ್ತು ಸತರ್ಕ್ 127 kg ಗಾಂಜಾ, 15 kg ಅಂಫೆಟಮಿನ್ ಸೇರಿ 12.5 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಆಪರೇಷನ್ ಉಪಲಬ್ಧ 12 ಟಿಕೆಟ್ ದಲ್ಲಾಳಿಗಳನ್ನು ಬಂಧಿಸಿ 300,000 ಮೌಲ್ಯದ ಟಿಕೆಟ್ಗಳನ್ನು ಜಪ್ತಿ ಮಾಡಲಾಗಿದೆ. 67 ಪ್ರಕರಣಗಳಲ್ಲಿ 66,00,000 ಮೌಲ್ಯದ ಕಳೆದು ಹೋದ ವಸ್ತುಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ. ಈ ಪ್ರಯಾಣಿಕರ ಸುರಕ್ಷತೆಗೆ ಶ್ರಮಿಸಿದ RPF ಸಿಬ್ಬಂದಿಯನ್ನು ವ್ಯವಸ್ಥಾಪಕರಾದ P. ಅನಂತ್ ಅವರು ಮನಸಾರೆ ಮೆಚ್ಚಿದ್ದಾರೆ.
10: ಬಳ್ಳಾರಿ ಯುವ ಭಾರತ ಕೇಂದ್ರ ಆಯೋಜಿಸಿದ್ದ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಜಿಲ್ಲಾ ಮನೋ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಡಾ ವೀರೇಂದ್ರ ಕುಮಾರ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಅನೇಕ ಯುವಜನರು ಮದ್ಯ, ಮಾದಕ ಹಾಗೂ ತಂಬಾಕು ಉತ್ಪನ್ನಗಳ ವ್ಯಸನದಿಂದ ವೈಯಕ್ತಿಕ, ಕುಟುಂಬದ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಆಪ್ತ ಸಮಾಲೋಚನೆ ಹಾಗೂ ವ್ಯಸನ ಮುಕ್ತಿ ಚಿಕಿತ್ಸೆಯಿಂದ ಅವರ ಮುಖ್ಯವಾಹಿನಿಗೆ ಮರಳಲು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಹಾಲಹಳ್ಳಿಯ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದ ಸಭಾಂಗಣದಲ್ಲಿ ಇಂದು ನಡೆಯಲಿದೆ. ಸಮಾಜ ಸೇವಕ ನಾಗಯ್ಯ ಸ್ವಾಮಿ ಹಾಗೂ ಸಾಹಿತಿ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಪ್ರದಾನಿಸಲಿದ್ದಾರೆ. 20 ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ 20 ಚಿನ್ನದ ಪದಕ ಹಾಗೂ ಒಟ್ಟು 112 ವಿದ್ಯಾರ್ಥಿಗಳಿಗೆ ಕುಲಾಧಿಪತಿ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಸಕ್ಕರೆ ವಲಯದಲ್ಲಿ ಆರ್ಥಿಕ ಸುದೃಢತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಾಕಿ ಹಣ ಸಕಾಲಿಕ ಪಾವತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಶೇಕಡ 97% ಕಬ್ಬು ಬಾಕಿ ಹಣ ಪಾವತಿಸಿದೆ. 2025-26 ಸಕ್ಕರೆ ಹಂಗಾಮಿನಲ್ಲಿ ಆಗಸ್ಟ್ 20 ವೇಳೆಗೆ ಶೇಕಡ 97% ಕಬ್ಬಿನ ಹಣ ಪಾವತಿಸಿದೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಗಮನಾರ್ಹ ಸುಧಾರಣೆ ಮತ್ತು ರೈತರಿಗೆ ಸಕಾಲಿಕ ಬಾಕಿ ಪಾವತಿಗೆ ಯೋಜಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
12: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
10: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸಚಿವ ಸಂಪುಟ ಸಭೆ 18 ಮಂಗಳೂರಿನಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಈ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಚರ್ಚಿಸಲಾಗುವುದು ಎಂದರು. ರಾಜ್ಯ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಕ್ಷೇತ್ರಗಳ ಉದ್ಯಮಿಗಳು ಮತ್ತು ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ರಸ್ತೆ ಅಭಿವೃದ್ಧಿಗೆ 28 ಕೋಟಿ ರೂಪಾಯಿ

0: ಯೋಜಿತ ಪ್ರಸ್ತಾವ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಅಪ್ರೆಂಟಿಸ್ಗಳ ವಾಸ್ತವ್ಯಕ್ಕೆ ವಸತಿ ಗೃಹ ಸ್ಥಾಪಿಸಲು ನೂತನ ಪ್ರಸ್ತಾವ ಸಲ್ಲಿಸಲು ಸಚಿವ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದರು. ನೆದರ್ಲ್ಯಾಂಡ್ಸ್ ಜಾಗತಿಕ ಸೆಮಿಕಂಡಕ್ಟರ್ ಸಂಸ್ಥೆ ನೆಕ್ಸ್ಪೀರಿಯಾ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಮತ್ತು ಇತರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ಸ್ಥಾಪಿಸಲು ರಾಜ್ಯದಲ್ಲಿ ಹೂಡಿಕೆ ಮಾಡಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಪೀರಿಯಾ ಸಂಸ್ಥೆಯ ಜಾಗತಿಕ ಮೈತ್ರಿ ವಿಭಾಗದ ಹಿರಿಯ ನಿರ್ದೇಶಕ ಹ್ಯಾನೆಸ್ ವ್ಯಾನ್ ರೇಮ್ಟಾಂಕ್ ಅವರನ್ನು ಭೇಟಿಯಾಗಿ ಸಚಿವರು ಮಾತುಕತೆ ಕೈಗೊಂಡರು. ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್, ಆಹಾರ ಮತ್ತು ಪೌಷ್ಟಿಕತೆ, ಪಾನೀಯ, ಆರೋಗ್ಯ ತಂತ್ರಜ್ಞಾನ ಮತ್ತು ಜೀವ ವಿಜ್ಞಾನ, ಕೃಷಿ, ಗ್ರಾಹಕ ಉತ್ಪನ್ನಗಳು ಹಾಗೂ ಮೂಲಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖ ಕಂಪನಿಗಳೊಂದಿಗೆ ಸಚಿವರು ಸರಣಿ ಸಭೆಗಳನ್ನು ನಡೆಸಿದರು. ರಾಜ್ಯದ ಪ್ರಸ್ತುತ ಕೆರೆಗಳ ಸ್ಥಿತಿ, ನೀರು ತುಂಬಿಸುವ ಸಾಧ್ಯತೆ, ಲಭ್ಯ ಜಲಮೂಲ ಹಾಗೂ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಒಂದು ವಾರದೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದ ಸಚಿವರು, ಸದ್ಯ ಕೆರೆಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಹಿತಮಿತವಾಗಿ ಬಳಸುವಂತೆ ಕೋರಿದರು. ರಾಜ್ಯದ ಬರಬಾಧಿತ ತಾಲೂಕುಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಖಾತ್ರಿಪಡಿಸಿ ಅಂತರ್ಜಲ ಮರುಪೂರಣಕ್ಕೆ ಏತ ನೀರಾವರಿ ಯೋಜನೆಗಳು ಹಾಗೂ ಲಭ್ಯ ನೀರಿನ ಮೂಲಗಳ ಮೂಲಕ ಕೆರೆಗಳನ್ನು ತುಂಬಿಸಲು ಆದ್ಯತೆ ನೀಡುವಂತೆ ನಿರ್ದೇಶಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜ್ಯದ 4 ಸಾರಿಗೆ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ಕೆಎಸ್ಆರ್ಟಿಸಿ ಅವತಾರ್ 2.0 ಹಾಗೂ ವಾಟ್ಸ್ಆಪ್ ಟಿಕೆಟಿಂಗ್ ಸೌಲಭ್ಯ ಜಾರಿಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ಎರಡೂ ಸೇವೆಗಳಿಗೆ ಚಾಲನೆ ನೀಡಿದರು. ಕೆಎಸ್ಆರ್ಟಿಸಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಎನ್ಡಬ್ಲ್ಯೂಕೆಆರ್ಟಿಸಿ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೆಕೆಆರ್ಟಿಸಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳ ಸೇವೆಗಳು ಒಂದೇ ಆಪ್ನಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗಿವೆ. ದೊಡ್ಡಾಟದ ಹಿರಿಯ ಮದ್ದಳೆ ಕಲಾವಿದ ವೀರಭದ್ರಯ್ಯ ಬೋಳಯ್ಯ ಗುರಯ್ಯನವರ್ ಕುಂದಗೋಳ ತಾಲೂಕು ಹಿರೆ ಹರಕುಣಿ ಗ್ರಾಮದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ದಶಕಗಳಿಂದ ದೊಡ್ಡಾಟ ಹಾಗೂ ಜನಪದ ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ವೀರಭದ್ರಯ್ಯ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಧಾರವಾಡ ಜಿಲ್ಲೆ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಇಂದು ಆಯೋಜಿಸಲಾಗಿದೆ. ಅಳ್ನಾವರ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆ ಅರವಟಗಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕುಂದಗೋಳ ತಾಲೂಕಿನ ಸಭೆ ಸಂಶಿಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿಡಿ ಗೀತಾ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸೇವೆ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ 2ನೇ ಪ್ರಜಾಸೇವೆ ಆಂದೋಲನ ಸಭೆಗಳು ಆಯೋಜಿತವಾಗಿವೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ ಸಿದ್ದಪ್ಪ ಕಂಬಳಿ ಅವರ ಜನ್ಮದಿನದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಉದ್ಯಾನ ಆವರಣದ ಪ್ರತಿಮೆಗೆ ಪಾಲಿಕೆ ಮಹಾಪೌರರಾದ ದುರ್ಗಮ್ಮ ಶಶಿಕಾಂತ್ ಬಿಜವಾಡ ಗೌರವಾರ್ಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಶ್ತೆ, ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ, ನಶೆ ಮುಕ್ತ ಯುವಜನತೆ ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ, ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ. ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ

0: ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು. 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್, ಸುಪ್ರಭಾತ ಕರ್ನಾಟಕ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ, ಇಂದಿನ ಇತಿಹಾಸ, ಭಾವಗೀತೆ, ಚಿತ್ರಗೀತೆ, ಕನ್ನಡ ರತ್ನ ಭಂಡಾರ ಶುಭೋದಯ ಕರ್ನಾಟಕದಲ್ಲಿ. ಶುಭೋದಯ ಕರ್ನಾಟಕ. ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
3: ಓಡಿ ಪೋದನೆ, ಓಡಿ ಪೋದನೆ, ಓಡಿ ಪೋದನೆ.
2: ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು.
3: ಓಡಿ ಪೋದನೆ, ಓಡಿ ಪೋದನೆ.
2: ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು. ಕೇಳೋಣ ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
4: ಅದು ನಮ್ಮ ಸ್ವಂತ ಕಂಪನಿಯಲ್ಲೇ ನನಗೆ ಅಷ್ಟು ಧೈರ್ಯ ಬಂದದ್ದು. ನಾನು ಪಾತ್ರ ವಹಿಸಿದ್ದು, ನನಗೆ ಯಾವ ವಿಧವಾದ ಒಂದು ಭಯ ಯಾವುದು ಒಂದು ಆಗಲಿಲ್ಲ. ಸಂತೋಷವೇ ಆಗ್ತಾ ಇತ್ತು ಬಾಲ್ಯಾವಸ್ಥೆ. ಆ ಭಯವೇನು ನನಗೆ ತೋರಲಿಲ್ಲ, ನನಗೆ ಸಂತೋಷ. ನಮ್ಮ ತಂದೆಯವರು ಅದನ್ನು ಬಹಳ ನನಗೆ ಮೆಚ್ಚುಗೆ ತೋರಿಸ್ಬಿಟ್ರು. ಇದ್ದುದು ನಾನು ಬಹಳ ಸಂತೋಷವಾಗ್ಬಿಡ್ತು. ಆವಾಗ ಕಂಪನಿಗಳು ಇನ್ಯಾವುದೂ ಇರಲಿಲ್ಲ. ತಂದೆಯವರು ಅದನ್ನು ಪ್ರಾರಂಭ ಮಾಡಿದ್ದು ಎಳಂದೂರಿನಲ್ಲಿ. ಆಮೇಲೆ ಸೀತಪ್ಪ ಅವ್ರ ಕಂಪನಿಗೆ ಬಂದದ್ದು. ಆವಾಗ ಅವ್ರದ್ದು ತುಮಕೂರಿನಲ್ಲೇ ಇದ್ದದ್ದವರು. ಅಲ್ಲಿ ಸುಭದ್ರೆ, ಕಾಳಿದಾಸ, ಸದರ್ಮೆ ಮತ್ತು ನಮ್ಮ ಶಾರದಾ ವಿಲಾಸ್ ಕಂಪನಿ ಪ್ರಾರಂಭ ಆಯಿತು. ಅದೊಂದು 5-6 ವರ್ಷ ನಡೆದಿದೆ. ಮತ್ತು ಸಾಮ್ರಾಜ್ಯ ಲಕ್ಷ್ಮಿ ಅಂತ ಹೇಳಿ ನಾನು, ನಮ್ಮ ತಂದೆಯವರು, ನಮ್ಮ ಅಣ್ಣನವರು ಮತ್ತು ಆ ಕಂಪನಿ ಪ್ರಾರಂಭ ನಮ್ಮ ಸ್ವಂತ ಮಾಡಿದ್ದು. ಅದೊಂದು 10-12 ವರ್ಷ ಬಹಳ ಚೆನ್ನಾಗಿ ನಡೀತು. ಅದು ಅದಾದಮೇಲೆ ನಾನು ಯಾವುದು ಬೇಕಾಗಿಲ್ಲ ಅಂತ ಅಂದು ಹೇಳಿಬಿಟ್ಟು, ಕಂಪನಿಗಳಿಗೆ ನಾನು ಹೋಗೋದಿಲ್ಲ ಅಂತ ಅಂದೇಳಿ ಸಂಗೀತ ಮಾಡಿಕೊಂಡು ನಾನು ಮನೆಯಲ್ಲೇ ಇದ್ದುಬಿಟ್ಟಿದ್ದೆ. ಕಾರ್ಯಕಾರಣದಿಂದ ವೀರಣ್ಣ ಅವ್ರ ಕಂಪನಿಗೆ ಅವ್ರ ಕಂಪನಿಯವರೇ ಬಂದು ನನ್ನನ್ನು ಅಪೇಕ್ಷೆ ಮಾಡಿದ್ರಿಂದ. ಹೌದು ಸರಿ. ಆಮೇಲೆ ಹೋಗಿ ಕಡೆಯಲ್ಲಿ ವೀರಣ್ಣವ್ರು ಬಂದರು. ಸರಿ, ದೊಡ್ಡವ್ರು ಮಾತ್ರ ಮೀರಬಾರ್ದು ಅಂತ ಹೇಳಿ ಹೋಗ್ಬಿಟ್ಟು, ನಾ ಸಂಬಳಕ್ಕೆಲ್ಲೂ ನಾನು ಇರಲಿಲ್ಲ, ಆದ್ದರಿಂದ ಸಂಬಳಕ್ಕೆ ಬರೋದಿಲ್ಲ ಅಂತ ಪಾರ್ಟ್ನರ್ಶಿಪ್ನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿದೆ ಸರ್. ಅಲ್ಲಿ ಒಂದು 7-8 ವರ್ಷ ನಾನು ಮಾಡಿದೆ. ಅದಾದಮೇಲೆ ಮುರ್ರಾಯರ್ ಕಂಪನಿ, ನಾಗೇಶ್ ರಾಯರ್ ಕಂಪನಿ, ಕೊಟ್ಟೂರಪ್ಪನವರು, ರಾಮರಾಜ ಅರ್ಸ್, ಸರಿ, ಸಿ ಬಸವರಾಜ್ ಅಂತ ಹೇಳಿ, ಎಂ ಬಿ ಬಸವರಾಜ್ ಅಂತ ಹೇಳಿ, ಅದನ್ನು ಒಂದು ಅದು ಒಂದು 8-10 ವರ್ಷ ನಡೆದಿದೆ ಸರ್. ನಾಟಕಕ್ಕೆ ಅಂತ ಅಂದರೆ ಅವರ ಒಂದು ಸಂತೋಷವನ್ನೆಲ್ಲ ನಮಗಾಗಿ ಬಹಳ ಒಂದು ಮುಡುಪಾಗಿ ಇಟ್ಟುಕೊಂಡು ಬಹಳ ಸಂತೋಷ ಪಟ್ಟುಕೊಂಡು ನಮಗೊಂದು ಉತ್ತೇಜನ ಕೊಡ್ತಾಯಿದ್ರು ನಮ್ಮ ಪಾತ್ರ ನೋಡಿಬಿಟ್ಟು. ಅದಕ್ಕೋಸ್ಕರವಾಗಿ ನಾವು ನಷ್ಟವಾಗಲಿ ಕಷ್ಟವಾಗಲಿ ಆ ಕಂಪನಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದು ಹೇಳಿಬಿಟ್ಟು ನಮಗೂ ಒಂದೊಂದು ಅಭಿಲಾಷೆ ಬಂತು. ಅದು ಪ್ರಾಕ್ಟೀಸ್ ಮ್ಯಾನೇಜರ್ ಸೀನ್ಸ್ ಎಲ್ಲ ಜೋಡಿಸೋದಕ್ಕೆ ಅವ್ರಗಳಿಗೆಲ್ಲ ಒಂದೊಂದು ಮ್ಯಾನೇಜರು ಹೀಗೆ ಅಂತ ಹೇಳೋರಷ್ಟೇನೆ. ನಿರ್ದೇಶಕರು ಅಂತ ಅಂದು ಹೇಳಿಬಿಟ್ಟು ಹೀಗೆ ಇವಾಗ ಸಿನಿಮಾಗಳಲ್ಲಿ ಹೇಳ್ತಾರೆ. ಆಗ ಅದರಲ್ಲಿ ಸಿನಿಮಾ ಪೈಪೋಟಿ ಏನಾಗಲಿಲ್ಲ. ಅದರಲ್ಲಿ ಇನ್ನೊಂದು ವಿಚಾರ, ಕೆಲವು ನಾಟಕಗಳು ನಾವು ಆಡೋದು ನಾಟಕಗಳು ಕೆಲವರು ಯಾರು ಆಡಲೇ ಇಲ್ಲ. ವರದಾಚಾರ ನಾಟಕಗಳು ಇವುಗಳು, ಮನ್ಮೋತ್ ವಿಜಯ, ಶಕುಂತಲಾ, ನಿರುಪಮ ಇವೆಲ್ಲ ಅವ್ರ ನಾಟಕಗಳು. ಅದೆಲ್ಲ ನಾಗೇಶ್ ರಾಯರು ಮರ್ರಾಯರು ಬಂದ್ಮೇಲೆ ಆ ನಾಟಕಗಳು ಆಡಿದ್ದು. ಆ ನಾಟಕಗಳು ಯಾರು ಆಡಲಿಲ್ಲ ಸರ್. ಪ್ರೇಕ್ಷಕರು ನಮಗಾಗಿ ಅದಕ್ಕೋಸ್ಕರವಾಗಿ ಅವರು ಬಂದು ನಮಗೊಂದು ಪ್ರೋತ್ಸಾಹ ಕೊಡಲಿಲ್ಲ ಸರ್. ಆ ಪ್ರೋತ್ಸಾಹ ಕೊಡಲಿಲ್ಲ. ಆದ ಕಾರಣ ಅದು ಕರೆಕ್ಷನ್ಸ್ ನಿಂತೋಗ್ಬಿಡ್ತು.

0: ಅದು ಬೇರೆ ಬೇರೆ ನಾಟಕಗಳು ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅದನ್ನು. ಅದನ್ನು ಅವ್ರಿಗೆ ಅಷ್ಟಾಗಿ ಬೇಜಾರಾಯಿತು, ಅವ್ರು ಬರಲಿಲ್ಲ. ಆದ್ದರಿಂದ ನಮ್ಗಳಿಗೂ ಕೂಡ ಬೇರೆ ನಾಟಕಗಳು ಮಾಡಬೇಕು ಅನ್ನೋದು ನಮಗೂ ಅಭಿಲಾಷೆ ಬರಲಿಲ್ಲ, ಅದು ತೋರಲೂ ಇಲ್ಲ ಅಂತ ಇಟ್ಕೊಳ್ಳೋಣ. ಸರ್, ಒಂದು ಮಾತು ಏನಂದರೆ, ಆ ನಾಟಕದಿಂದ ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ ಅಂದು ಹೇಳಿ ಆ ನಾಟಕ ನನಗೆ ಅನುಕೂಲವಾಯಿತು. ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಸಾಯಂಕಾಲ 6:55 ಮತ್ತೆ ಕೇಳಬಹುದು. ಈ ದಿನ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದ್ರಲ್ಲ, ಇಂದು ಅವರ ಜನ್ಮದಿನ. ಅವರು ಜನಿಸಿದ್ದು 1905 ಮಂಡ್ಯ ಮಳವಳ್ಳಿಯಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶುಭೋದಯ ಕರ್ನಾಟಕದಲ್ಲಿ ಈಗ ಕೇಳೋಣ ಭಾವಗೀತೆಗಳು.

ದೂರ ದೂರ ಬಹು ದೂರ ಹೋಗುವ ಭಾರ. ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಗೀತೆಯನ್ನು ಕೇಳಿದಿರಿ. ಸುಮಾರು ಸಂದೇಶಗಳು ಬಂದಿವೆ. ಶುಭೋದಯ ಕರ್ನಾಟಕದಲ್ಲಿ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿ ಖುಷಿಯಾಯಿತು ಅಂತ ಹೇಳ್ತೀರಿ. ಹಾಗೆ ನಾದೋಪಾಸನೆಯ ನುಡಿಮುತ್ತು ಮತ್ತು ಗೀತೆಗಳು ಇಷ್ಟ ಆದವು ಅಂತ. ವಾರ್ತಾ ಪ್ರಸಾರದ ನಂತರ ನಿಮ್ಮ ಸಂದೇಶಗಳನ್ನು ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಬಾನನಗೆ ಬನದಲ್ಲಿ ಅರಳಲಿ, ಕುಣಿಯುವ ಉಲ್ಲಾಸ ಉತ್ಸಾಹ ಮನದಲ್ಲಿ ಮೂಡಲಿ, ಬಾನನಗೆ ಮನದಲ್ಲೂ ಮೂಡಲಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ದೇವೇಂದ್ರ ಕುಮಾರ್ ಹಕಾರಿ ಅವರ ರಚನೆ ಕೇಳಿದಿರಿ, ಶ್ರೀಕಾಂತ್ ಕುಲಕರ್ಣಿ ಹಾಗೂ ರೇವತಿ ರಾಘವೇಂದ್ರ ಅವರ ಧ್ವನಿಗಳಲ್ಲಿ. ಈಗ ಸಮಯ 7:35 ಆಗಲಿದೆ. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ, ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ವಾರ್ತೆಗಳ ವಿವರ.

0: 18ನೇ ಬ್ರಿಕ್ಸ್ ಶೃಂಗಸಭೆ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. ಎರಡು ದಿನಗಳ ಭವ್ಯ ಕಾರ್ಯಕ್ರಮವು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಯಲ್ ರಾಮಪೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೋ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಭಾಗಿಯಾಗಲಿದ್ದಾರೆ. ಎಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ ಮತ್ತು ಅಬುಧಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯೇರಾ ಪ್ರತಿನಿಧಿಸಲಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಿಗೆ ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಭಾರತ ಮಂಟಪದಲ್ಲಿ ಭಾರತ್ ಇನೋವೇಟಿವ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಇದರ ನಂತರ ಜಂಟಿ ಗಿಡ ನೆಡುವ ಸಮಾರಂಭ ಮತ್ತು ಪ್ರಧಾನಿ ಮೋದಿ ಅವರು ಆಯೋಜನೆ ಮಾಡಿರುವಂತಹ ಭೋಜನಕೂಟದ ಲುಕ್ ಕೂಡ ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇವುಗಳಲ್ಲಿ ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹ್ ಹಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಜಾಗತಿಕ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಸಮುದ್ರ ಮಾರ್ಗಗಳು, ಮುಕ್ತ ಪೂರೈಕೆ ಮಾರ್ಗ ಮತ್ತು ನಾವಿಕರ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ವ್ಯವಹಾರಗಳಿಗೆ ಅವಕಾಶಗಳನ್ನು ವಿಸ್ತರಿಸಲು ಕೆಲಸ ಮಾಡುವಂತೆ ಅವರು ಬ್ರಿಕ್ಸ್ ದೇಶಗಳನ್ನು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಭಾರತವು ನೌಕಾಯಾನ ಸ್ವಾತಂತ್ರ್ಯ ಮತ್ತು ನಾವಿಕರ ಸುರಕ್ಷತೆಯ ಬಲವಾದ ಪ್ರತಿಪಾದಕವಾಗಿದೆ ಎಂದು ಹೇಳಿದ ಅವರು, ಜಾಗತಿಕ ವ್ಯಾಪಾರದ ಸುಗಮ ಚಾಲನೆಗೆ ಸುರಕ್ಷಿತ ಕಡಲ ಮಾರ್ಗಗಳು ಅತ್ಯಗತ್ಯ ಎಂದು ಒತ್ತಿ ಹೇಳಿದ್ದಾರೆ. ಜಾಗತಿಕವಾಗಿ ಹೆಚ್ಚುತ್ತಿರುವಂತಹ ವ್ಯಾಪಾರ ಅಡೆತಡೆಗಳ ನಡುವೆ ಭಾರತವು ಆರ್ಥಿಕ ಸೇತುವೆಗಳನ್ನು ನಿರ್ಮಿಸಲು ಪ್ರಯತ್ನ ಮಾಡುತ್ತಿದೆ. ಭಾರತವು ಇಂದು ಬೆಳವಣಿಗೆ ಮತ್ತು ಸ್ಥಿರತೆಗೆ ವಿಶ್ವಾಸದ ಮೂಲವನ್ನು ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ, ಇನೋವೇಟ್ ವಿತ್ ಇಂಡಿಯಾ ಮತ್ತು ಸ್ಕೇಲ್ ಫಾರ್ ದಿ ಜಗತ್ತಿಗೆ ಅವರು ಕರೆ ನೀಡಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಭೇಟಿಯ ವೇಳೆ ಉಭಯ ನಾಯಕರು ರಾಜಕೀಯ, ವ್ಯಾಪಾರ ಮತ್ತು ಆರ್ಥಿಕತೆ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಚಲನಶೀಲತೆ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರಷ್ಯಾ ಸಹಕಾರದ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ಪಶ್ಚಿಮ ಏಷ್ಯಾ ಮತ್ತು ಕಪ್ಪು ಸಮುದ್ರ ಪ್ರದೇಶದಲ್ಲಿನ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ಮಾರ್ಗವಾಗಿದೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ಸಹಾಯ ಮಾಡಲು ಭಾರತ ಸಿದ್ದವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಉಭಯ ದೇಶಗಳ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಷ್ಯಾಕ್ಕೆ ಭೇಟಿ ನೀಡುವಂತೆ ಅಧ್ಯಕ್ಷ ಪುಟಿನ್ ಪ್ರಧಾನಮಂತ್ರಿಯವರಿಗೆ ಆಹ್ವಾನ ನೀಡಿದ್ದಾರೆ. ಪ್ರಧಾನಮಂತ್ರಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಸೋಚಾಮ್ ಬ್ರಿಕ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಚಾಮ್ ಬ್ರಿಕ್ಸ್ ಅನ್ನು ಜಾಗತಿಕ ಸಹಕಾರಕ್ಕಾಗಿ ಪ್ರಬಲ ವೇದಿಕೆಯಾಗಿ ಮತ್ತು ಜಾಗತಿಕ ದಕ್ಷಿಣದ ಬಲವಾದ ಧ್ವನಿಯಾಗಿ ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಶ್ಲಾಘಿಸಿದೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕೆ ಮೀಂಡಾ ಮಾತನಾಡಿ, ಬ್ರಿಕ್ಸ್ ಸಹಕಾರವನ್ನು ದೃಢವಾದ ವ್ಯಾಪಾರ ಫಲಿತಾಂಶಗಳಾಗಿ ಪರಿವರ್ತಿಸುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿಕೋನವು ಹೆಚ್ಚು ಮಹತ್ವದ್ದಾಗಿದೆ. ಬ್ರಿಕ್ಸ್ ಆರ್ಥಿಕತೆಗಳ ನಡುವೆ ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನವೋದ್ಯಮ ಮತ್ತು ವ್ಯಾಪಾರ ಸಹಭಾಗಿತ್ವವನ್ನು ಆಳಗೊಳಿಸುವುದರಿಂದ ಅಗಾಧ ಅವಕಾಶಗಳನ್ನು ತೆರೆಯಬಹುದು ಮತ್ತು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ PMKMY ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2019 ಈ ದಿನದಂದು ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆಯನ್ನು ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಅವರ ನಂತರದ ವರ್ಷಗಳು ಹೆಚ್ಚಿನ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯಿಂದ ಗುರುತಿಸಲ್ಪಟ್ಟಿವೆ. ಕಳೆದ 7 ವರ್ಷಗಳಲ್ಲಿ PMKMY ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ಸಹಾಯವನ್ನು ಒದಗಿಸಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,87,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ PMAYU 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರಾ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಿಂಗ್, PMAYU 2.0 ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಳಗ್ಗೆ ಚೀನಾದ ಮೊಕಿಯಲ್ಲಿ ನಡೆಯಲಿರುವಂತಹ ಜೂನಿಯರ್ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:15 ಆರಂಭವಾಗಲಿದೆ. ಹಾಲಿ ಚಾಂಪಿಯನ್ ಭಾರತ ತನ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ನಿರ್ದಯವಾಗಿ 19-0 ಅಂತರದಿಂದ ಸೋಲಿಸುವ ಮೂಲಕ ಅಂತಿಮ 4ಕ್ಕೆ ಪ್ರವೇಶವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
2: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 7:45. ಈಗ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ.
3: ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಋತುಬಂಧದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ.

0: ಆಯುಷ್ ವಾಣಿ.
1: ಕೇಳುಗ ಶ್ರೋತೃಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯ ಋತುಬಂಧ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಮೆನೋಪಾಸ್ ಎಂದು ಕರೆಯುತ್ತೇವೆ. ಮೆನೋಪಾಸ್ ಎಂಬ ಶಬ್ದವು ಋತುಬಂಧ, ರಜೋನಿವೃತ್ತಿ ಅಥವಾ ಮುಟ್ಟು ನಿಲ್ಲುವ ಕಾಲ ಎಂದು ಸೂಚಿಸುತ್ತದೆ. ಮಹಿಳೆಯರಲ್ಲಿ ಮೆನೋಪಾಸ್ ಒಂದು ಸಹಜ ಪ್ರಕ್ರಿಯೆ. ಸಂತಾನೋತ್ಪತ್ತಿ ಕಾಲದ ಕೊನೆಯ ಹಂತದಲ್ಲಿ ಅಂಡಾಶಯಗಳ ಕಾರ್ಯಕ್ಷಮತೆ ಕ್ಷೀಣಿಸುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯ ವ್ಯತ್ಯಾಸದಿಂದ ಶಾಶ್ವತವಾಗಿ ಮುಟ್ಟು ನಿಲ್ಲುತ್ತದೆ. ಸುಮಾರು 45-55 ವರ್ಷದ ಪ್ರಾಯದ ಮಹಿಳೆಯರಲ್ಲಿ ಋತುಬಂಧವನ್ನು ಕಾಣಬಹುದು. ಈ ಹಂತದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳಿಂದ ಮಹಿಳೆಯರಲ್ಲಿ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ಕಾಣಬಹುದು. ಋತುಬಂಧದಲ್ಲಿ 3 ಹಂತಗಳಿರುತ್ತವೆ: ಪೆರಿಮೆನೋಪಾಸ್, ಮೆನೋಪಾಸ್ ಮತ್ತು ಪೋಸ್ಟ್ ಮೆನೋಪಾಸ್. ಪೆರಿಮೆನೋಪಾಸ್ ಅಂದರೆ ಋತುಬಂಧದ ಪೂರ್ವ ಹಂತ. ಈ ಹಂತದಲ್ಲಿ ಋತುಚಕ್ರವು ಅನಿಯಮಿತವಾಗಲು ಪ್ರಾರಂಭವಾಗುತ್ತದೆ ಮತ್ತು ಪ್ರೊಜೆಸ್ಟ್ರಾನ್ ಹಾಗೂ ಇಸ್ಟ್ರೋಜನ್ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾಗುತ್ತದೆ. ಮೆನೋಪಾಸ್ ಅಂದರೆ ಋತುಬಂಧದ ಹಂತ. 1 ವರ್ಷದ ಕಾಲ ಯಾವುದೇ ಋತುಚಕ್ರವಿಲ್ಲದಿದ್ದಾಗ ಅದನ್ನು ಮೆನೋಪಾಸ್ ಅಥವಾ ಋತುಬಂಧ ಎಂದು ಕರೆಯುತ್ತೇವೆ. ಪೋಸ್ಟ್ ಮೆನೋಪಾಸ್ ಇದು ಋತುಬಂಧದ ನಂತರದ ಹಂತ. ಈ ಹಂತದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯಲ್ಲಿ ಆಗುವ ಬದಲಾವಣೆಗಳಿಂದಾಗಿ ಶರೀರದಲ್ಲಿ ಅನೇಕ ಮಾನಸಿಕ ಬದಲಾವಣೆಗಳು ಹಾಗೂ ದೈಹಿಕ ಲಕ್ಷಣಗಳು ಕಂಡುಬರುತ್ತವೆ. ಮುಖ್ಯವಾಗಿ ಕಂಡುಬರುವ ಮಾನಸಿಕ ಲಕ್ಷಣಗಳೆಂದರೆ ಮೂಡ್ ಸ್ವಿಂಗ್ ಅಥವಾ ಚಿತ್ತಚಂಚಲತೆ, ಖಿನ್ನತೆ, ಕಾರಣವೇ ಇಲ್ಲದೆ ಕೋಪಿಸಿಕೊಳ್ಳುವುದು, ಆತಂಕ, ಭಯ, ನಿದ್ರಾಹೀನತೆ, ನೆನಪಿನ ಶಕ್ತಿಯಲ್ಲಿ ತೊಂದರೆ, ಲೈಂಗಿಕ ಆಲಸ್ಯ, ಕೆಲಸದಲ್ಲಿ ನಿರಾಸಕ್ತಿ ಇತ್ಯಾದಿ. ದೈಹಿಕ ಲಕ್ಷಣಗಳೆಂದರೆ ತೀವ್ರ ತಲೆನೋವು, ಸ್ನಾಯು ನೋವು, ಚರ್ಮ ಒಣಗುವಿಕೆ, ಯೋನಿಯ ಒಣಗುವಿಕೆ, ಕೂದಲುದುರುವುದು, ಮಲಬದ್ಧತೆ, ಉಷ್ಣತೆಯ ಅನುಭವ, ತೀವ್ರವಾಗಿ ಬೆವರುವುದು, ಕೆಲವೊಮ್ಮೆ ಚಳಿಯ ಅನುಭವ, ದೈಹಿಕ ಶಕ್ತಿ ಕಡಿಮೆಯಾಗುವುದು, ಆಸ್ಟಿಯೋಪೊರೋಸಿಸ್ ಅಂದರೆ ಎಲುಬಿನ ದುರ್ಬಲತೆ, ಗಂಟುಗಳಲ್ಲಿ ನೋವು, ತೂಕದಲ್ಲಿ ವ್ಯತ್ಯಾಸ, ಸ್ತನದಲ್ಲಿ ನೋವು, ಕೆಲವೊಮ್ಮೆ ಮೂತ್ರಪಿಂಡದ ತೊಂದರೆಗಳು ಹಾಗೂ ಹೃದಯ ಸಂಬಂಧಿ ರೋಗಗಳು ಕಾಣಬಹುದು. ಪರಿಹಾರಗಳು: ಸರಳ ಮತ್ತು ಸುಲಭವಾದ ಪರಿಹಾರವೆಂದರೆ ಆರೋಗ್ಯಯುತವಾದ ಜೀವನ ಶೈಲಿಯನ್ನು ನಿರ್ವಹಿಸುವುದು, ಅಂದರೆ ಸಮತೋಲನವಾದ ಆಹಾರ ಸೇವನೆ, ಹಸಿರು ಸೊಪ್ಪು, ತರಕಾರಿಗಳು, ಅಧಿಕ ನಾರಿನಂಶ ಇರುವ ಆಹಾರಗಳ ಸೇವನೆ, ಹಣ್ಣುಗಳ ಸೇವನೆ, ಹೆಚ್ಚು ನೀರು ಕುಡಿಯುವುದು, ಸಂಸ್ಕರಿಸಿದ ಆಹಾರಗಳು, ಹೆಚ್ಚು ಉಪ್ಪು, ಖಾರಯುಕ್ತ ಆಹಾರಗಳನ್ನು ತ್ಯಜಿಸುವುದು, ನಿಯಮಿತವಾಗಿ ಯೋಗ, ವ್ಯಾಯಾಮ ಹಾಗೂ ಧ್ಯಾನ ಇವುಗಳನ್ನು ಪ್ರತಿನಿತ್ಯ ಅಳವಡಿಸಿಕೊಳ್ಳುವುದು, ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಗೊಳಗಾಗುವುದು ಮತ್ತು ಆಪ್ತ ಸಮಾಲೋಚನೆ. ಹೋಮಿಯೋಪತಿ ಚಿಕಿತ್ಸೆ: ಹೋಮಿಯೋಪತಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡಲು ನೈಸರ್ಗಿಕ ಹಾಗೂ ಸೂಕ್ತ ಚಿಕಿತ್ಸಾ ಪದ್ಧತಿಯಾಗಿದೆ. ಇದು ಶರೀರದ ಸ್ವಾಭಾವಿಕ ಶಕ್ತಿಯನ್ನು ಉತ್ತೇಜಿಸುವ ಮೂಲಕ ರೋಗ ನಿವಾರಣೆಗೆ ಸಹಾಯ ಮಾಡುತ್ತದೆ. ಹೋಮಿಯೋಪತಿ ಔಷಧಿಗಳು ಸುರಕ್ಷಿತ ಹಾಗೂ ಪ್ರಭಾವಶಾಲಿಗಳಾಗಿರುತ್ತವೆ. ಚಿಕ್ಕ ಔಷಧಿಯಾದರೂ ದೊಡ್ಡ ಪರಿಹಾರ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಕೊಡಲಾಗುತ್ತದೆ. ಸಾಮಾನ್ಯವಾಗಿ ಹೋಮಿಯೋಪತಿಯಲ್ಲಿ ಬಳಸಲಾಗುವ ಔಷಧಿಗಳೆಂದರೆ ಲಕ್ಯಾಸಿಸ್, ಸಿಪಿಯಾ, ನ್ಯಾಟ್ರಮ್ಯೂರ್, ಕೊಲೊಫೈಲಮ್, ಬೆಲ್ಲಡೋನಾ, ಸಲ್ಫರ್, ಮ್ಯುರಾಕ್ಸ್, ಕಲ್ಕೇರಿಯಾಕಾರ್ ಇತ್ಯಾದಿ. ವಯೋಸಹಜವಾಗಿ ಕಂಡುಬರುವ ಈ ಅವಸ್ಥೆಗಳಲ್ಲಿ ಮಹಿಳೆಯರು ಹೋಮಿಯೋಪತಿ ಚಿಕಿತ್ಸೆಯೊಂದಿಗೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು. ನಮಸ್ಕಾರ.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಋತುಬಂಧದ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್, ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.
5: ನಗುವ ನಮ್ಮ ಜಮನ,
6: ಓ ಗಣೇಶ,
5: ನಗಿಸೋ ನಮ್ಮ ಜನ,
6: ಓ ಗಣೇಶ.
7: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
8: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ.

ನೆನಪು ಅಲೆಯುತ್ತಿತ್ತ ಮನದ ವನದಿ ಅತ್ತ ಇತ್ತ ಸಿದ್ದಯ್ಯ ಪುರಾಣಿಕರ ರಚನೆ ಕೇಳಿದಿರಿ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ. ಮನದ ವನದಲ್ಲಿ ಬಾನ ನಗೆ ಜೊತೆ ನೆನಪಿನ ಹರಿವು ಭಾವಗೀತೆಗಳನ್ನು ಕೇಳಿದಿರಿ ಶುಭೋದಯ ಕರ್ನಾಟಕದಲ್ಲಿ. ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ ಆತ್ಮೀಯ ಶ್ರೋತೃ ಬಾಂಧವರೇ, ನಮ್ಮ ಜೊತೆ ನೀವಿದ್ದೀರಿ. ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಮನೆಯವರು ದತ್ತಾತ್ರೇಯ ಮತ್ತು ಮಂಜುನಾಥ ಭಕ್ತಿ ಗೀತೆಗಳನ್ನು ಕೇಳಿ ಖುಷಿಯಾಯಿತು ಅಂತಾರೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ. 109 ಸಾವಿತ್ರಿ ಉಮೇಶ್, ಬೆಂಗಳೂರು ಬಸವನಗುಡಿಯಿಂದ ಸುರೇಶ್ ಮತ್ತು ಮನೆಯವರು, ಯತೀಶ್ ಲೀಲಾ ಅಜಯ್ ವಿಸ್ಮಯ ಪೂರ್ವಿಕ್ ಮತ್ತು ಮನೆಯವರು, ಗಾಂಧಿ ಬಜಾರ್ನಿಂದ ಅಂಜನ ಚಂದುಲಾಲ್, ಕಲಬುರಗಿ ಜಿಲ್ಲೆ ಕಡಗಂಚಿ ಧರ್ಮಣ್ಣ ಧನ್ನಿ ಮತ್ತು ಮನೆಯವರು, ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ, ಈ ವಚನ ಕೇಳಿ ಖುಷಿಯಾಯಿತು. ಎಂಥ ಸತ್ಯದ ಮಾತುಗಳು ಅಂತ ಹೇಳಿದ್ದಾರೆ ಪ್ರಶಾಂತ ಸ್ನೇಹ ಆರ್ಯನ್ ಧೀಮಂತ್ ಮಯೂರನಗರದಿಂದ, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ ರಸ್ತೆ ಹುಬ್ಬಳ್ಳಿಯಿಂದ, ಭಾಗ್ಯಲಕ್ಷ್ಮೀ ರಾಜಾಜಿನಗರದಿಂದ ಕಮತಿನಟ್ಟಿ ಗ್ರಾಮದ ರಾಜು ಕುಮಾರ್ ಮತ್ತು ಮನೆಯವರು, ಡಾಕ್ಟರ್ ಅನಂತಕುಮಾರ ಅರಸು ಕಡಬದಿಂದ, ಹನುಮಂತಾಪುರದಿಂದ ಅಲಿ ಹೊನುರಲಿ ಹಾಗೂ ಮನೆಯವರು, 985 ವಾಣಿ ಮತ್ತು ಮನೆಯವರು, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಶಿವಗಂಗಾ ಹೆಬ್ಬಾಳದಿಂದ, ಬೀದರ್ ಗಣೇಶ್ ನಗರ ಮುದ್ದೇಶ್ ಮಹೇಶ್ ರಶ್ಮಿ ಶಾಂಭವಿ, ಇನ್ನು ಸಾಕಷ್ಟು ಸಂದೇಶಗಳಿವೆ. ಬೋಧನ ಹೊಸಹಳ್ಳಿಯ ಬೋಪ ವೆಂಕಟೇಶ್ ಮತ್ತು ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲ ಸಂದೇಶಗಳನ್ನು ಮತ್ತೆ ನೋಡೋಣ. ಸಮಯ 8:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. 2 ದಿನಗಳ ಈ ಭವ್ಯ ಕಾರ್ಯಕ್ರಮವು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ. 18ನೇ ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯ ದೃಷ್ಟಿಯಿಂದ ಇಂದು ಬೆಳಗ್ಗೆ 9:30 ರಾತ್ರಿ 9:00 ರಾಷ್ಟ್ರ ರಾಜಧಾನಿಯ ಪ್ರಮುಖ ಮಾರ್ಗಗಳಲ್ಲಿ ಸಂಚಾರ ತಿರುವು ಮತ್ತು ನಿಯಂತ್ರಿತ ಸಂಚಾರವನ್ನು ಜಾರಿಗೆ ತರಲಾಗುತ್ತಿದೆ.

ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ ಪಿಎಂ ಕೆಎಂವೈ ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2019 ಈ ದಿನದಂದು ಪ್ರಾರಂಭ ಮಾಡಲಾಯಿತು. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಯುಎಸ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ವಿಶ್ವದ ನಂಬರ್ 1 ಆಟಗಾರ ಅಲೆಕ್ಸಾಂಡರ್ ಜ್ವೆರೆವ್ ಫೈನಲ್ ತಲುಪಿದ್ದಾರೆ. ಇಂದು ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಅವರು 6-3, 7-6, 7-6 ಸೆಟ್ಗಳಿಂದ ಕರಣ್ ಖಚನೋವ್ ಅವರನ್ನು ಮಣಿಸಿ ಅಂತಿಮ ಸುತ್ತಿಗೆ ತೇರ್ಗಡೆಯಾಗಿದ್ದಾರೆ. ಭಾರತೀಯ ಮಹಿಳಾ ತಂಡ ಇಂದು ಬೆಳಗ್ಗೆ ಚೀನಾದ ಮೊಕಿಯಲ್ಲಿ ನಡೆಯಲಿರುವಂತಹ ಜೂನಿಯರ್ ಏಷ್ಯಾ ಕಪ್ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 9:15 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಹಾಗೂ ಗ್ಲೋಬಲ್ ಸೆಂಟರ್ಗಳು, ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಕುರಿತು ಮಾಹಿತಿ ಪ್ರಚಲಿತ ಪ್ರಕಟಣೆ ಚಿತ್ರಗೀತೆ ಭಾವಗೀತೆ ಶುಭೋದಯ ಕರ್ನಾಟಕದಲ್ಲಿ ಸಮಯ 8:04 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ

ಶೆಫ್ ಚಿದಂಬರ ಚಿತ್ರಕ್ಕೆಂದು ಐಶ್ವರ್ಯ ರಂಗರಾಜನ್ ಅವರು ಹಾಡಿದ ಗೀತೆ ಕೇಳಿದರೆ. ವಿನಯ್ ಪಾಂಡವಪುರ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಋತ್ವಿಕ್ ಮುರಳೀಧರ್. ಈಗ ನೀವು ಕೇಳುತ್ತಿರುವ ಗೀತೆ ಕಳ್ಳ ಮಳ್ಳ ಸುಳ್ಳ ಚಿತ್ರದ್ದು. ಅಜಯ್ ವಾರಿಯರ್ ಹಾಗೂ ಚೈತ್ರಾ ಅವರ ಧ್ವನಿಗಳಲ್ಲಿದೆ. ಬರೆದವರು ಕವಿರಾಜ್, ಸಂಗೀತ ಅಲೆಕ್ಸ್ ಪಾಲ್.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ

0: ರಾತ್ರಿ 7:30ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:33. ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಶುಭೋದಯ, ಇವತ್ತಿನ ಶೀರ್ಷಿಕೆ ಏನು ಅಂತ ಕೇಳಿದ್ದೀರಿ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದಿರಿ. ನಳಿನಾ ಲಂಕೇಶ್ ವಿಜಯನಗರದಿಂದ, ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರದಿಂದ, ನಾದೋಪಾಸನೆ ಶುಭೋದಯ ಕರ್ನಾಟಕ ಚೆನ್ನಾಗಿತ್ತು ಅಂತ ಹೇಳಿದಿರಿ. ಕಬಡ್ಡಿ ಇಂದಿರಾ, ಕಬಡ್ಡಿ ವಿನುತಾ, ರವಿ ಮತ್ತು ಮನೆಯವರು, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಹಳೆಯೂರು ಕಾಕನಕೋಟೆಯಿಂದ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆನ ಪ್ರಸಾರ ಮಾಡಿದ್ರಿ ಇವತ್ತಿನ ನಾದೋಪಾಸನೆಯಲ್ಲಿ, ಬಹಳ ಚೆನ್ನಾಗಿತ್ತು, ನಮಗೆ ಆ ಗೀತೆ ಇಷ್ಟ ಆಯಿತು ಅಂತ ಹೇಳಿದಿರಿ. ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು ಹೃದಯ ಮುಟ್ಟಿತು. ಮಳವಳ್ಳಿ ಸುಂದರಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿದಿರಿ. ಹಂಸ ನಂದನ ಹೊಳಲು ಮಂಡ್ಯದಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಆಕಾಶವಾಣಿಯ ನಮ್ಮ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ಖುಷಿಯಾಗತ್ತೆ. ಕಿವಿಗಳಿಗೆ ಕರ್ಣಾನಂದ, ಕಿವಿ ಮತ್ತು ಕರ್ಣ ಎರಡೂ ಒಂದೇ ಅಲ್ವಾ? ಕಿವಿಗಳಿಗೆ ಕರ್ಣಾನಂದ ಇಲ್ಲ, ಕಿವಿಗಳಿಗೆ ಆನಂದ ಅಥವಾ ಕರ್ಣಾನಂದ ಅಂತ ಹೇಳ್ಬೋದು ಮಂಜುಳಾ ಅವರೇ. ಹಾಗೆ ಸಂಜಯ್ ರಾಜಾಜಿನಗರದಿಂದ, ಇವತ್ತಿನ ಭಕ್ತಿಗೀತೆಗಳು ಚೆನ್ನಾಗಿತ್ತು ಅಂತೀರಿ. ಬಾದಾಮಿ ತಾಲೂಕು ಕೆರೂರು ಪಟ್ಟಣದ ಅರ್ಣವ ಕುಬೇರ ತಿರುಪತಿ ಬಂಗಾರಿ ಸಂಜಯ್ ರಾಜಾಜಿನಗರದಿಂದ, ಬಸಯ್ಯ ಸ್ವಾಮಿ ಶಿವಕುಮಾರ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ, ನಂಬರ್ 914. ಮಳವಳ್ಳಿ ಸುಂದರಮ್ಮ ಅವರು ಆ ಕಾಲದಲ್ಲಿ ಗುಬ್ಬಿ ವೀರಣ್ಣ ಅವರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ರು ಅಂದರೆ ಅಬ್ಬಾ ಎಂತಹ ಆಶ್ಚರ್ಯ, ಮತ್ತು ಎಷ್ಟು ಗಟ್ಟಿತನ ಅದು ಅಂತಾರೆ. ಹರಿಪ್ರಕಾಶ್ ಮಲ್ಲೇಶ್ವರದಿಂದ, ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ್ ಮತ್ತು ಮನೆಯವರು, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಕೆವಿ ಮೂರ್ತಿ ಅಬ್ಬಿಗೆರೆಯಿಂದ, ರವೀಂದ್ರ ಮತ್ತು ಮನೆಯವರು, ಕೇಶವಾಪುರ ಹುಬ್ಬಳ್ಳಿಯಿಂದ ಮೇಘ ಧ್ರುವ ಬಡ್ಡಿ, ರತ್ನ ಭಂಡಾರದಲ್ಲಿ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿ ಖುಷಿಯಾಯಿತು ಅಂತಾರೆ. ವರಲಕ್ಷ್ಮಿ ಪೀಣ್ಯದಿಂದ, ಪುಷ್ಪ ಶಾನ್ಭಾಗರ್ ಗದಗ್ನಿಂದ, ಪ್ರಭಾಕರ ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ, ರತ್ನ ಹಾಗೂ ನಾಗರತ್ನ ರಾಜಾಜಿನಗರದಿಂದ, ಮಲ್ಲೇಶ್ವರಂನ ಸಂಪತ್ ಮಂಡಿಕಲ್ ಕೃಪಾ, ಬೆಳಗಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಒಟ್ಟಿಗೆ ಇದ್ದೇವೆ ಅಂತಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಉಲ್ಲಾಳದ ಮೀನಾ ನಾಗರ ಮತ್ತು ಮನೆಯವರು, ಪೂರ್ಣಿಮಾ ಮೇಸ್ತ್ರಿ ಜಯನಗರದಿಂದ, ಧಾರವಾಡದ ನಾರಾಯಣಪುರದಿಂದ ಪೂರ್ಣಿಮಾ, ಕವಿತಾ ಶ್ರೀನಿವಾಸ್, ಕಾಕ್ಸ್ಟೌನ್ನ ಸದಾನಂದ ಶೆಟ್ಟಿ, ಇನ್ನು ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಕೌಸಲ್ಯ ಬನಶಕ್ರಿ, ನೀವು ಕೂಡ ಕೇಳಿದಿರಿ ಇವತ್ತಿನ ಶೀರ್ಷಿಕೆ ಪದ ಏನು ಅಂತ. ಇವತ್ತಿನ ಶೀರ್ಷಿಕೆ ಪದ ಏನು, ಏನ್ ಮಾಡೋಣ? ಚಿಕ್ಕದು ದೊಡ್ಡದು ಯಾವುದು ಬೇಕು ಅಂದರೆ ಯಾವುದು ಏನು ಅಂತ ವಿಚಾರ ಮಾಡಿ ಹೇಳ್ತೀವಿ ಅಂತ ಹೇಳಬಹುದು. ಸುಮ್ಮನೆ ಹಾಗೆ ಕೇಳಿದ್ರೆ ದೊಡ್ಡದೇ ಇರಲಿ ಯಾವುದಕ್ಕೂ ಅಂತ ಆಯ್ಕೆ ಮಾಡ್ಕೋತಿರೋ ಏನೋ. ಆದರೆ ನಾವು ಇವತ್ತು ಚಿಕ್ಕ ಚಿಕ್ಕ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಚಿಕ್ಕ ಹಾಡು ಅಂದರೆ ಹಾಡು ಅವಧಿ ಚಿಕ್ಕದಲ್ಲ, ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಶೀರ್ಷಿಕೆಯ ಹಾಡುಗಳನ್ನು ಕೇಳೋಣ. ಇವತ್ತಿನ ಶೀರ್ಷಿಕೆಯ ಪದ ಚಿಕ್ಕ.

ಚಿಕ್ಕಮಗಳೂರ ಚಿಕ್ಕ ಮಲ್ಲಿಗೆ ಶಿವಸೈನ್ಯ ಚಿತ್ರದ ಗೀತೆ ಕೇಳಿದ್ರೆ ಚಿತ್ರ ಇಳಿಯರಾಜ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಇಳಿಯರಾಜ ಅವರು ಸಂಗೀತ ನೀಡಿದ ಗೀತೆ ಇದು. ಈ ಗೀತೆಯನ್ನು ಬರೆದವರು ಶ್ಯಾಮ್ ಸುಂದರ ಕುಲಕರ್ಣಿ. ಚಿಕ್ಕ ಚಿಕ್ಕ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಗೌರಿ ಗಣೇಶ ಹಬ್ಬದ ಸಂಭ್ರಮ, ದಿನ ಬಿಟ್ಟು ದಿನ ಗಣೇಶನ ಮೂರ್ತಿ ವಿಸರ್ಜನೆಗೆ ಅವಕಾಶ ಕಲ್ಪಿಸಲಾಗುತ್ತೆ ಹಲಸೂರು ಕೆರೆಯಲ್ಲಿ ಅಂತ ಹೇಳಿದ್ದಾರೆ. 14ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ದಿನ ಬಿಟ್ಟು ದಿನ ಗಣೇಶ ಮೂರ್ತಿಯನ್ನು ಹಲಸೂರು ಕೆರೆಯಲ್ಲಿ ವಿಸರ್ಜಿಸಬಹುದು. ಹಾಗೆ ಯಡಿಯೂರು ಕೆರೆಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಸೂಕ್ತ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಅಂತ ನಗರಪಾಲಿಕೆ ಹೇಳಿದೆ. ಚಿಕ್ಕ ಚಿಕ್ಕ ಚಿಕ್ಕ ಗಣೇಶನನ್ನು ಕೂಡಿಸ್ತಿರೋ, ದೊಡ್ಡ ಗಣೇಶನನ್ನು ಕೂಡಿಸ್ತಿರೋ, ಚಿಕ್ಕ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಶುಭೋದಯ ಕರ್ನಾಟಕ ಶೀರ್ಷಿಕೆ ಗಾನದಲ್ಲಿ.

ಚಿಕ್ಕ ಚಿತ್ರದ ಗೀತೆಯನ್ನು ಕೇಳಿದಿರಿ, ಮಂಜುಳಾ ಗುರುರಾಜ್ ಹಾಗೂ ರಮೇಶ್ ಚಂದ್ರ ಅವರ ಧ್ವನಿಗಳಲ್ಲಿ. ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಇನ್ನು ಇವತ್ತಿನ ದಿನ ವಿಚಾರಗಳನ್ನು ನೋಡೋದಾದರೆ, ಈಗಾಗಲೇ ಹೇಳಿದ ಹಾಗೆ ಮಳವಳ್ಳಿ ಸುಂದರಮ್ಮ ಅವರ ಜನ್ಮದಿನ ಇಂದು. 1905 ಅವರು ಹುಟ್ಟಿದ್ದು. ಸಾಹಿತಿ ಗೌರೀಶ್ ಕಾಯ್ಕಿಣಿ ಅವರ ಜನ್ಮದಿನ ಇಂದು. 1912 ಅವರು ಜನಿಸಿದ್ದು. ಹಮನಾಯಕ್ ಅವರ ಜನ್ಮದಿನ, ಕಲಾವಿದೆ ಪದ್ಮ ಗುರುರಾಜ್ ಅವರ ಜನ್ಮದಿನ, ಹಾಗೆ ಚಿತ್ರನಟ ಅಶೋಕ್ ಅವರ ಜನ್ಮದಿನ ಇಂದು. ಪತ್ರಕರ್ತ ರಾಜಕಾರಣಿ ಫಿರೋಜ್ ಗಾಂಧಿ ಅವರು ಹುಟ್ಟಿದ್ದು 1912 ಇದೇ ದಿನ. ಕಲಾವಿದೆ ಕಮಲಾ ಅಕ್ಕಿನೇನಿ ಅವರ ಜನ್ಮದಿನ ಇಂದು. 1968 ಅವರು ಜನಿಸಿದ್ದು. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ, ಮಾತು ಮಾಹಿತಿ ದಿನ ವಿಶೇಷ ಪ್ರಚಲಿತ ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ. ಚಿಕ್ಕ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ.

ಮನೆ ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು, ಹಾಡುಗಳನ್ನ ಕೇಳ್ತಾ ಇರಬೇಕು, ಮೆಸೇಜ್ ಅನ್ನ ಚಿಕ್ಕದಾಗಿ ಕಳಿಸಬೇಕು. ಅನೇಕರು ದೊಡ್ಡ ದೊಡ್ಡ ಸಂದೇಶಗಳನ್ನ ಕಳಿಸ್ತೀರಿ. ನೀವು ಸಂದೇಶ ಕಳಿಸುವಾಗ ಸಂದೇಶ ಕೂಡ ಚಿಕ್ಕದಾಗಿರಲಿ, ಆಮೇಲೆ ಮೊದಲು ನಿಮ್ಮ ಹೆಸರನ್ನ ಹಾಕಿ, ಊರನ್ನ ಹಾಕಿ, ಆಮೇಲೆ ನಿಮ್ಮ ಮಾತನ್ನ ಹೇಳಿದ್ರೆ ನಮಗೆ ಓದೋದಕ್ಕೆ ಸುಲಭ ಆಗುತ್ತೆ. ದೊಡ್ಡ ಮನಸ್ಸು ಮಾಡಿ ಚಿಕ್ಕ ಸಂದೇಶ ಕಳಿಸಿ. ದೊಡ್ಡ ಮನಸ್ಸು ಮಾಡಿ ದೊಡ್ಡವರಾಗಿ ಬದುಕಿ, ದೊಡ್ಡದು ಒಳ್ಳೆಯದು ಅಂತೆಲ್ಲ ಹೇಳ್ತಾ ಇರ್ತೀವಿ. ಸರಿ, ದೊಡ್ಡದು ಓಕೆ, ಆದರೆ ದೊಡ್ಡದು ಯಾವುದೇ ಆದರೂ ಅದನ್ನು ಹೊರುವ ಶಕ್ತಿ ನಮಗಿರಬೇಕು. ಚಿಕ್ಕದಾದರೆ ಒಂದು ಅಡ್ವಾಂಟೇಜ್, ಸಣ್ಣದಾಗಿ ಚಿಕ್ಕದಾಗಿ ನಮ್ಮದೇ ಪ್ರಪಂಚದಲ್ಲಿ ಇರಬಹುದು. ನಾನು ಯಾವಾಗಲೂ ಚಿಕ್ಕವನೇ, ಕಲಿಯೋದಕ್ಕೆ ಸಾಕಷ್ಟಿದೆ ಅಂತ ಹೇಳ್ತಾ ಇರ್ತಾರೆ ತಿಳಿದವರು, ದೊಡ್ಡ ದೊಡ್ಡ ವಿದ್ವಾಂಸರು.

ಕೌಶಲ್ಯ ಬಳಸಿಕೊಳ್ಬೇಕು. ಹಾಗೆ ನಮ್ಮ ಆಸಕ್ತಿ ಸಾಮರ್ಥ್ಯಕ್ಕೆ ಸೂಕ್ತವಾದ ವೃತ್ತಿ ಯಾವುದು, ಹೀಗೆಲ್ಲ ಪ್ರಶ್ನೆಗಳು ಕಾಡುತ್ತೆ. ಆದ್ದರಿಂದ ಇಂತಹ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ, ತಿಳಿವು ಇಲ್ಲದವರಿಗೆ ತಿಳಿವು ನೀಡುವುದಕ್ಕೆ ಈಗ ಕೇಂದ್ರ ಶಿಕ್ಷಣ ಸಚಿವಾಲಯ ಒಂದು ಹೊಸ ಆ್ಯಪ್ ಬಿಡುಗಡೆ ಮಾಡಿದೆ. ಗೂಗಲ್ ಸ್ಟೋರ್ನಿಂದ ನೀವು ಈ ಆ್ಯಪ್ನ ಪಡೆದುಕೊಂಡು ಗೊಂದಲ ನಿವಾರಣೆ ಮಾಡಿಕೊಳ್ಳಬಹುದು, ಇದರ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳುತ್ತೆ ಶಿಕ್ಷಣ ಇಲಾಖೆ. MCA ಮೈ ಕೆರಿಯರ್ ಅಡ್ವೈಸರ್ ಅಂತ ಇದರ ಹೆಸರು. ವಿದ್ಯಾರ್ಥಿಗಳು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸುಮಾರು 1800ಕ್ಕೂ ಹೆಚ್ಚು ವೃತ್ತಿ ಆಯ್ಕೆಗಳು ಮತ್ತು ಕೋರ್ಸ್ಗಳ ಆಯ್ಕೆ, ಸಲಹೆ, ಸಮಾಧಾನ ಎಲ್ಲವೂ ಸಿಗುತ್ತೆ. ಹಾಗಾಗಿ ಇದರ ಉಪಯೋಗ ಮಾಡಿಕೊಳ್ಳಿ. ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಕನಸು ಕಾಣಿ, ಚಿಕ್ಕ ಚಿಕ್ಕ ಗುರಿ ಇಟ್ಟುಕೊಂಡು ದೊಡ್ಡ ಕನಸು ಕಂಡು ತಲುಪಿ ಬೇರೆ ಬೇರೆ ಗುರಿಯನ್ನು ಅಂತ ಹೇಳುತ್ತೆ ಇಲಾಖೆ. ಮೊಬೈಲ್ನಲ್ಲೇ ವೃತ್ತಿ ಮಾರ್ಗದರ್ಶಿ ಸಿಗುತ್ತೆ ಅಂತ ಹೇಳ್ತಾ ಇದೆ ಇಲಾಖೆ. ಚಿಕ್ಕ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಶೀರ್ಷಿಕೆ ಗಾನದಲ್ಲಿ.

0: ಹನಿಮೂನ್ ಎಕ್ಸ್ಪ್ರೆಸ್ ಚಿತ್ರದ ಗೀತೆ ಕೇಳಿದಿರಿ, ರಾಜೇಶ್ ಹಾಗೂ ಮಾಲವಿಕಾ ಅವರ ಧ್ವನಿಗಳಲ್ಲಿ.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಚಿಕ್ಕ ಶೀರ್ಷಿಕೆ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಚಿಕ್ಕದು ಕಣ್ಣಿಗೆ ನಿಲುಕೋದು, ಇದು ಚಂದ. ಚಿಕ್ಕದು ಯಾವಾಗಲೂ ತುಂಬ ಮನಸ್ಸನ್ನ ಸೆಳೆಯುವಂಥದ್ದು. ಚಿಕ್ಕದು ಮುದ್ದಾಗಿರುತ್ತೆ, ಪುಟ್ಟ ಪುಟ್ಟ ವಸ್ತುಗಳನ್ನು ಆರಿಸ್ತಾರೆ ಜನ. ಎಲ್ಲ ಚಿಕ್ಕದೇ ಇರಲಿ, ಆದರೆ ಮನಸ್ಸು ದೊಡ್ಡದಿರಲಿ, ನಾವು ಎಲ್ಲರಿಗಿಂತ ಚಿಕ್ಕವರೇ ಆಗೋಣ.

ಚಿಕ್ಕ ಶೀರ್ಷಿಕೆ ಗೀತೆಗಳನ್ನ ಕೇಳಿದಿರಿ. ಇದು ಇಂದಿನ ಶುಭೋದಯ ಕರ್ನಾಟಕ.

ಏನೆಲ್ಲ ಇದೆ ಇವತ್ತು ವಿಶೇಷ? ಹಲವಾರು ದೇಶಗಳಲ್ಲಿ ಬೇರೆ ಬೇರೆ ದಿನಗಳನ್ನು ಆಚರಿಸ್ತಾರೆ. ರಾಷ್ಟ್ರೀಯ ದಿನ ನಮ್ಮ ದೇಶದಲ್ಲಿ ಆಚರಿಸೋದಕ್ಕೆ ನಾವು ರಾಷ್ಟ್ರೀಯ ದಿನ ಅಂತೀವಿ. ಬೇರೆ ದೇಶಗಳಲ್ಲಿ ಆಯಾಯ ದೇಶದ ರಾಷ್ಟ್ರೀಯ ದಿನಗಳು ಕೆಲವು. ಇವತ್ತು ಅಮೆರಿಕಾದಲ್ಲಿ ರಾಷ್ಟ್ರೀಯ ಪ್ರೋತ್ಸಾಹ ದಿನ ಅಂತ ಆಚರಿಸ್ತಾರೆ. ಅಂದರೆ ಯಾರಿಗೆ ಆತ್ಮವಿಶ್ವಾಸ ಇಲ್ಲ, ಯಾರಿಗೆ ನಿಜವಾಗಿ ಪ್ರೋತ್ಸಾಹ ತುಂಬಬೇಕಾಗಿದೆ, ನೀಡಬೇಕಾಗಿದೆ, ಅಂತಹವರಿಗೆ ಪ್ರೋತ್ಸಾಹ ನೀಡಿ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಅಂತ ಹೇಳುವ ದಿನ. ಹಾಗಲೇ ಈ ದಿನ ಅಮೆರಿಕಾದಲ್ಲಿ ವಿಡಿಯೋ ಗೇಮ್ಸ್ ದಿನ ಅಂತ ಆಚರಿಸಲಾಗುತ್ತೆ. ಚಾಕ್ಲೇಟ್ ಮಿಲ್ಕ್ ಶೇಕ್ ದಿನ ಅಂತ ಕೂಡ ಆಚರಿಸಲಾಗುತ್ತೆ. ಇನ್ನು ಭಾರತದಲ್ಲಿ 1897 ಇದೇ ದಿನ ಸೆಪ್ಟೆಂಬರ್ 12 ಸರ್ಗಾರ್ಹಿ ಕದನದಲ್ಲಿ 21 ದೇಶಭಕ್ತ ಸೈನಿಕರು ಸುಮಾರು 2000 ಆಫ್ಘನ್ ಆಕ್ರಮಣಕಾರರ ವಿರುದ್ಧ ಹೋರಾಡಿ ವೀರಮರಣವನ್ನು ಅಪ್ಪಿದರು. ಅವರ ಸ್ಮರಣೆಗಾಗಿ ಭಾರತೀಯ ಸೇನೆ ಈ ದಿನ ಸರ್ಗಾರ್ಹಿ ದಿನ ಅಂತ ಆಚರಿಸುತ್ತೆ. ವಿಶ್ವದ ಆಚರಣೆ ಏನಪ್ಪ ಅಂತ ನೋಡೋದಾದರೆ ಇವತ್ತು ವರ್ಲ್ಡ್ ಡಾಲ್ಫಿನ್ ಡೇ. ಕಡಲ ಜೀವಿ ಡಾಲ್ಫಿನ್, ವರ್ಲ್ಡ್ ಡಾಲ್ಫಿನ್ ಡೇ, ವಿಶ್ವ ಡಾಲ್ಫಿನ್ ದಿನ ಅಂತ ಆಚರಿಸಲಾಗುತ್ತೆ. ಡಾಲ್ಫಿನ್ ಸಂರಕ್ಷಣೆ ಮಾಡಿ ಪರಿಸರವನ್ನು ರಕ್ಷಿಸಿದರೆ ಈ ರೀತಿಯ ಕಡಲ ಜೀವಿಗಳನ್ನು ನಾವು ರಕ್ಷಿಸಬಹುದು ಅನ್ನೋದು ಈ ದಿನದ ಮಹತ್ವ.

ಹಾಗೆ ಈ ದಿನ ಯುಎನ್ ಸೌತ್ ಸೌತ್ ಕೋಆಪರೇಷನ್ ದಿನ ಅಂತ ಆಚರಿಸಲಾಗುತ್ತೆ. ದಕ್ಷಿಣ ದಕ್ಷಿಣ ಸಹಕಾರ ಇರಲಿ ಅನ್ನುವ ಆಶಯದ ಜೊತೆ ಯುಎನ್ ಸಂಸ್ಥೆ ಈ ದಿನವನ್ನು ಘೋಷಿಸಿದೆ. ದೇಶ ದೇಶಗಳ ನಡುವೆ ಸೌಹಾರ್ದ ಸಹಕಾರ ಹೆಚ್ಚಲಿ ಅನ್ನೋದು ಈ ದಿನದ ಆಶಯ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ದಿನ ವಿಶೇಷ. ಹೌದು, ಇಷ್ಟೆಲ್ಲ ದಿನ ವಿಶೇಷಗಳು ಇವತ್ತು ಇದೆ. ಇವತ್ತು ಮತ್ತೊಂದು ವಿಶೇಷ ಇದೆ, ವಿಶ್ವ ಪ್ರಥಮ ಚಿಕಿತ್ಸಾ ದಿನ ಕೂಡ. ವಿಶ್ವ ಡಾಲ್ಫಿನ್ ದಿನ, ವಿಶ್ವ ಪ್ರಥಮ ಚಿಕಿತ್ಸಾ ದಿನ, ಯುಎನ್ ಸೌತ್ ಸೌತ್ ಕೋಆಪರೇಷನ್ ದಿನ, ಹಾಗೆ ಭಾರತೀಯ ಯೋಧರು ಆಚರಿಸುವ ಸರ್ಗಾಹಿ ದಿನ, ಈ ಎಲ್ಲದರ ಪೈಕಿ ಇವತ್ತು ಯಾವುದನ್ನು ಆರಿಸೋಣ,

ಇವತ್ತು ವಿಶ್ವ ಪ್ರಥಮ ಚಿಕಿತ್ಸಾ ದಿನ. ಈ ದಿನದ ಮಹತ್ವ ಏನು? ಪ್ರಥಮ ಚಿಕಿತ್ಸಾ ದಿನವನ್ನು ಯಾಕೆ ನಾವು ಆಚರಿಸ್ತೀವಿ? ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಎರಡನೇ ಶನಿವಾರ ವಿಶ್ವದಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತೆ, ಪ್ರಥಮ ಚಿಕಿತ್ಸಾ ದಿನ. ಇಂದಿನ ವಿಶೇಷ ಪ್ರಥಮ ಚಿಕಿತ್ಸಾ ದಿನ.

ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇಂದಿನ ವಿಶೇಷ ವಿಶ್ವ ಪ್ರಥಮ ಚಿಕಿತ್ಸಾ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಎರಡನೆಯ ಶನಿವಾರದಂದು ವಿಶ್ವದಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟೀಸ್ ಸಂಸ್ಥೆ 2000 ಈ ದಿನವನ್ನು ಮೊದಲ ಬಾರಿಗೆ ಪರಿಚಯಿಸಿತು. ಅಪಘಾತ ಅಥವಾ ತುರ್ತು ಸಂದರ್ಭಗಳಲ್ಲಿ ನಮಗೆ ತಕ್ಷಣದ ಚಿಕಿತ್ಸೆ ಬೇಕಾಗತ್ತೆ. ಇದನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀವಿ. ಶಾಲೆ ಕಾಲೇಜುಗಳಲ್ಲೂ ಕೂಡ ಪ್ರಥಮ ಚಿಕಿತ್ಸೆ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಒಂದು ಸಣ್ಣ ತರಗತಿಯನ್ನು ಇದಕ್ಕಾಗಿ ಮೀಸಲಿಡೋದನ್ನು ಕೂಡ ನಾವು ನೋಡ್ತೀವಿ. ಹಾಗೆಯೇ ಸಾರ್ವಜನಿಕರಿಗೆ ತರಬೇತಿಯನ್ನು ನೀಡಲಾಗತ್ತೆ. ಸಾಮಾನ್ಯ ನಾಗರಿಕರು, ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲರೂ ತಿಳಿದಿರಬೇಕಾದದ್ದು ಈ ಪ್ರಥಮ ಚಿಕಿತ್ಸೆ. ಈ ಬಗ್ಗೆ ಅರಿವು ಮೂಡಿಸಬೇಕು. ಎಲ್ಲರನ್ನ ಈ ಪ್ರಥಮ ಚಿಕಿತ್ಸೆ ಹೇಗೆ ಕೊಡಬೇಕು ಅನ್ನೋದರ ಒಂದು ತಯಾರಿಗೆ ಒಳಪಡಿಸಬೇಕು ಅನ್ನೋದೇ ಈ ದಿನದ ವಿಶೇಷ. ಇಂದಿನ ವಿಶೇಷ ವಿಶ್ವ ಪ್ರಥಮ ಚಿಕಿತ್ಸಾ ದಿನ.

ಅವರು ಬರೆದ ಗೀತೆ ನೀಲ್ ಎಎಂ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ 9:22. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇಂದಿನ ವಿಶೇಷ ವಿಶ್ವ ಪ್ರಥಮ ಚಿಕಿತ್ಸಾ ದಿನ. ಪ್ರಥಮ ಚಿಕಿತ್ಸೆ ಅನ್ನೋದು ಬರೀ ಒಂದು ವೈದ್ಯರು ಮಾಡೋದು ಅಥವಾ ಅದೊಂದು ವೈದ್ಯಕೀಯ ಕ್ರಿಯೆ ಅಲ್ಲ, ಅದು ಮಾನವೀಯತೆ. ಒಂದು ಜೀವಿ ಇನ್ನೊಂದು ಜೀವಿಗೆ ತೋರಿಸಬಹುದಾದ, ತೋರಿಸಲೇಬೇಕಾದ ಕರ್ತವ್ಯ. ಜೀವರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದು ಇವತ್ತು ನಾವೆಲ್ಲರೂ ತಿಳಿದು ಆಚರಿಸಬೇಕಾದ ಮಹಾಮಂತ್ರ. ಈ ಅರಿವನ್ನು ಮೂಡಿಸುವ ದಿನ ಪ್ರಥಮ ಚಿಕಿತ್ಸಾ ದಿನ.

0: ಉದಿತ್ ನಾರಾಯಣ್ ಹಾಗೂ ಮಾಲತಿಯವರ ಧ್ವನಿಗಳಲ್ಲಿ ವಿ ರವಿಚಂದ್ರನ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಹಠವಾದಿ ಚಿತ್ರದಿಂದ ಗೀತೆಯನ್ನು ಆಲಿಸಲಾಗಿತ್ತು. ಇಂದಿನ ವಿಶೇಷ ವಿಶ್ವ ಪ್ರಥಮ ಚಿಕಿತ್ಸಾ ದಿನ. ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸಮಯ 9:30. ಈಗ ಪ್ರಾಯೋಜಿತ ಕಾರ್ಯಕ್ರಮ, ನಂತರ ಇಂದಿನ ವಿಶೇಷ ಮುಂದುವರಿಯಲಿದೆ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ಪ್ರಿಯ ಕೇಳುಗರೇ, ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
3: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಕೇಳ್ತಾ ಇದ್ರಿ ಇಂದಿನ ವಿಶೇಷ. ಈಗ ನೀವು ಕೇಳಿದ ಗೀತೆ ನೀಲಿ ನೀಲಿ ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದಿಂದ ಆರಿಸಿದ್ದು. ಹಾಡಿದವರು ಸೋನು ನಿಗಮ್ ಹಾಗೂ ಅನುರಾಧ ಭಟ್. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಅನೇಕ ಸಲ ಎಲ್ಲೋ ರೈಲಲ್ಲೋ ಬಸ್ಸಲ್ಲೋ ಮನೆಯಲ್ಲೇ ಆಗಬಹುದು, ಯಾರಿಗೋ ಏನೋ ಆಗುತ್ತೆ, ಸಡನ್ನಾಗಿ ತಲೆ ಸುತ್ತಿ ಬೀಳಬಹುದು, ಅಥವಾ ರೋಡಲ್ಲಿ ನಾವು ಒಂದು ಆಕ್ಸಿಡೆಂಟ್ನ ನೋಡಬಹುದು, ಅಥವಾ ಹಾವು ಕಚ್ಚಿರಬಹುದು, ಏನೋ ಆಗಿರಬಹುದು ಯಾವುದೋ ವ್ಯಕ್ತಿಗೆ, ನಮ್ಮ ಕಣ್ಣಳತೆಯಲ್ಲಿ ಇರುವ ವ್ಯಕ್ತಿಗೆ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ನಾವು ಸಾಮಾನ್ಯವಾಗಿ ವ್ಯಕ್ತಿತ್ವ ವಿಕಸನ ತರಬೇತಿಗಳಲ್ಲಿ ಹೇಳ್ತೀವಿ. ಆದರೆ ಪ್ರಥಮ ಚಿಕಿತ್ಸೆ ಅಂತ ಬಂದಾಗ ಫಸ್ಟ್ ರಿಯಾಕ್ಷನ್ ಈಸ್ ಬೆಸ್ಟ್ ರಿಯಾಕ್ಷನ್ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆಂದರೆ ಯಾರಿಗೋ ಏನೋ ಆದಾಗ ನಾವು ಗಾಬರಿಯಾಗಿ ಅಲ್ಲಿ ನಿಂತು ಬಿಡಬಾರ್ದು. ಅಥವಾ ಈಗಂತೂ ಬಹಳ ಒಂದು ಚಾಳಿ ಅಥವಾ ಒಂದು ಟ್ರೆಂಡ್ ಆಗ್ತಾ ಇರೋದು, ಏನೋ ಆಯಿತು ಅಂದರೆ ಥಟ್ ಅಂತ ಮೊಬೈಲ್ ತೆಗೆದು ರೆಕಾರ್ಡ್ ಮಾಡೋದು. ಹಾಗೆ ಮಾಡದೆ ಆ ಕ್ಷಣ ಆ ಜೀವವನ್ನು ಉಳಿಸೋದಕ್ಕೆ ನಾವು ಏನು ಮಾಡಬಹುದು ಅಂತ ಚಿಂತನೆ ನಡೆಸ್ತೀವಲ್ಲ, ಇದು ಬಹಳ ಮುಖ್ಯವಾದದ್ದು. ಈ ಫಸ್ಟ್ ರಿಯಾಕ್ಷನ್ ಅಂದರೆ ವೈದ್ಯರು ಬರೋದಕ್ಕಿಂತ ಮುಂಚೆ, ಆ್ಯಂಬುಲೆನ್ಸ್ ಸಿಗೋದಕ್ಕಿಂತ ಮುಂಚೆ ನಾವು ಮಾಡುವ ಒಂದು ಸಣ್ಣ ಸಹಾಯ ಇದೆಯಲ್ಲ, ಅದು ಒಬ್ಬರ ಜೀವವನ್ನು ಉಳಿಸೋದಕ್ಕೆ ನೆರವಾಗುತ್ತೆ. ಮತ್ತು ಒಂದು ಮನೆಯ ದೀಪವನ್ನು ನಾವು ಕಾಪಾಡಿದ ಹಾಗೆ ಆಗುತ್ತೆ. ಅದು ಒಂದು ತಕ್ಷಣ ಆಯಿಂಟ್ಮೆಂಟ್ ಹಚ್ಚೋದಾಗಿರಬಹುದು, ಅಥವಾ ಒಂದು ಬ್ಯಾಂಡೇಜ್ ಹಾಕೋದಾಗಿರಬಹುದು, ನಮಗೆ ಗೊತ್ತಿರುವ ಯಾವುದೋ ಒಂದು ಸಣ್ಣ ಟ್ರಿಕ್ನ ಅಲ್ಲಿ ಬಳಸೋದಾಗಿರಬಹುದು. ಹೀಗೆ ಅಲ್ಲಿ ನಾವು ತಕ್ಷಣ ರಿಯಾಕ್ಟ್ ಮಾಡಿದಾಗ ಆ ಜೀವವನ್ನು ನಮಗೆ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀವಿ. ಅದಕ್ಕೆ ಹೇಳೋದು, ಯಾವಾಗಲೂ ಎಲ್ಲೇ ಆಗಲಿ, ನಮ್ಮ ಗಾಡಿಗಳಲ್ಲಾಗಿರಬಹುದು ಅಥವಾ ನಮ್ಮ ಮನೆಯಲ್ಲಾಗಿರಬಹುದು, ಬಸ್ಸು ರೈಲು ಎಲ್ಲ ಕಡೆ ಈ ಫಸ್ಟ್ ಏಡ್ ಬಾಕ್ಸ್ ಅಥವಾ ಫಸ್ಟ್ ಏಡ್ ಸಲಕರಣೆಗಳು, ಪ್ರಥಮ ಚಿಕಿತ್ಸೆಯ ಸಲಕರಣೆಗಳನ್ನು ನಾವು ಯಾವಾಗಲೂ ಇಟ್ಟುಕೊಂಡಿದ್ದರೆ ಅದು ಬರೀ ನಮಗೆ ಮಾತ್ರ ಅಲ್ಲ, ಇನ್ನೊಬ್ಬರನ್ನು ಇನ್ನೊಂದು ಜೀವವನ್ನು ಉಳಿಸೋದಕ್ಕೂ ಕೂಡ ಸಹಾಯವಾಗುತ್ತೆ. ಇವತ್ತು ವಿಶ್ವ ಪ್ರಥಮ ಚಿಕಿತ್ಸಾ ದಿನ.

ಚೇಸ್ ಚಿತ್ರದ ಗೀತೆ ಕೇಳಿದಿರಿ. ವಿಜಯ್ ಪ್ರಕಾಶ್ ಹಾಗೂ ಮಕ್ಬೂಲ್ ಮನ್ಸೂರ್ ಅವರ ಧ್ವನಿಗಳಲ್ಲಿ ಮುಳುಗಿದರೂ ಸನಿಹಕ್ಕೆ ತರುವ ಶಕ್ತಿ ಇರೋದು ಪ್ರಥಮ ಚಿಕಿತ್ಸೆಗೆ. ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಈಗಾಗಲೇ ನಾವು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಎಲ್ಲ ಕಡೆ, ಅದು ಕಾರಲ್ಲಾಗಬಹುದು ಮನೆಯಲ್ಲಾಗಬಹುದು, ಇಟ್ಕೊಂಡಿದ್ರೆ ಎಷ್ಟು ಒಳ್ಳೆಯದು ಅಂತ ಮಾತಾಡಿದ್ವಿ. ಆದರೆ ಖೇದ ಅಂದರೆ ಎಲ್ಲೇ ನೋಡಿ ನೀವು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ ಬರೆದಿರುತ್ತೆ. ಅದು ಒಂದು ಗಾಜಿನ ಬಾಗಿಲು ಅದಕ್ಕಿರುತ್ತೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಸಲ ಅದು ಖಾಲಿಯಾಗಿರುತ್ತೆ ಅಂತ. ಮತ್ತು ಇದ್ದರೂ ಕೂಡ ಅಲ್ಲಿನ ವಸ್ತುಗಳನ್ನು ಬದಲಾಯಿಸಿರೋದಿಲ್ಲ, ಅದು ಹಳೆಯದಾಗಿರುತ್ತೆ, ಅದನ್ನು ಯಾರೂ ಉಪಯೋಗಿಸೋದೇ ಇಲ್ಲ ಅನ್ನುವ ಒಂದು ಕಂಡೀಷನ್ನಲ್ಲಿ ಇರುತ್ತೆ. ಇದು ಬಹಳ ಯೋಚಿಸಬೇಕಾದ, ಗಂಭೀರವಾಗಿ ನಾವು ಚಿಂತಿಸಬೇಕಾದ, ಚಿಂತನೆ ಮಾಡಬೇಕಾದ ವಿಷಯ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತಂದರೆ ಅದರಲ್ಲಿ ಬ್ಯಾಂಡೇಜ್ ಇರಬೇಕು, ಗಾಜ್ ಇರಬೇಕು, ಆ್ಯಂಟಿಸೆಪ್ಟಿಕ್ ದ್ರಾವಣ ಇರಬೇಕು, ಆ್ಯಂಟಿಬಯೋಟಿಕ್ ಕ್ರೀಮ್ ಏನಾದರೂ ಒಂದಿರಬೇಕು, ಆಮೇಲೆ ವೈದ್ಯಕೀಯ ಟೇಪ್ಗಳು ಅಂತ ಏನು ಹೇಳ್ತೀವಿ, ಏನಾದರೂ ಚುಚ್ಚಿದೆ ರಕ್ತ ಬರ್ತಾ ಇದೆ ಅಂದರೆ ಅದನ್ನು ತಡೆಯೋದಕ್ಕೆ ನಾವು ಉಪಯೋಗಿಸುವ ಟೇಪ್ಗಳು, ಆಮೇಲೆ ಕತ್ತರಿ, ಒಂದು ನೋವು ನಿವಾರಕ ಮಾತ್ರೆಗಳು, ಹಾಗೆ ORS ಪ್ಯಾಕೆಟ್ಗಳಿರಬೇಕು. ಬರ್ನ್ ಅಂದರೆ ಏನೋ ಸುಟ್ಟ ಗಾಯಗಳೇನಾದರೂ ಆದರೆ ತಕ್ಷಣ ಕೈ ಮೇಲೆ ಏನೋ ಬಿತ್ತು ಸುಡ್ತಾ ಇದೆ ಅಂತ ಬರ್ರೆ ಆಗಿದೆ, ಅಥವಾ ಆ ರೀತಿಯ ಗಾಯಗಳಾದಾಗ, ಸುಟ್ಟ ಗಾಯಗಳಾದಾಗ ಅದಕ್ಕೆ ವಿಶೇಷವಾದ ಬರ್ನ್ ಕ್ರೀಮ್ಗಳಿರಬೇಕು. ಕೈಗವಸುಗಳು ಅಂದರೆ ಡಿಸ್ಪೋಸಬಲ್ ಗ್ಲೌಸ್ ಇರಬೇಕು. ಇವೆಲ್ಲವನ್ನು ನಾವು ಒಂದು ಕಡೆ ಇಡೋದು ಅಷ್ಟು ಕಷ್ಟನ, ಅಥವಾ ಇಟ್ಟಿರೋದನ್ನು ನಾವು ಮೇಂಟೈನ್ ಮಾಡೋದು ಕಷ್ಟ ಅಂತ ಅನಿಸುತ್ತಾ? ಒಂದು ಜೀವ ಉಳಿಯುತ್ತೆ ಅನ್ನೋದಾದರೆ ಖಂಡಿತ ನಾವು ಈ ಕೆಲಸವನ್ನು ಪ್ರತಿದಿನ ಇದೆಯಾ ಇಲ್ವಾ, ಸರಿಗಿದೆಯಾ ಇಲ್ವಾ ಅಂತ ಪ್ರತಿದಿನ ಕೈ ತೊಳ್ಕೊಂಡ ಹಾಗೆ, ಊಟ ಮಾಡಿದ ಹಾಗೇ ಇದನ್ನು ನಾವು ಗಮನಿಸಿದರೆ, ನೋಡಿದ್ರೆ ಎಷ್ಟು ಚೆಂದ.

0: ಸದಾ ನಿಮ್ಮ ಸಂಗಡ ಕೇಳ್ತಾ ಇದ್ದೀರಿ. ಇಂದಿನ ವಿಶೇಷ, ಇಂದು ವಿಶ್ವ ಪ್ರಥಮ ಚಿಕಿತ್ಸಾ ದಿನ.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ AI ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
4: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ.
5: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ POP ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಅಯ್ಯೋ ಪಾಂಡು ಚಿತ್ರದ ಹಾಡನ್ನು ಕೇಳಿದಿರಿ. ಅಜಯ್ ವಾರಿಯರ್ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಲೆನ್ ಶಾಸ್ತ್ರಿ. ಇಂದಿನ ವಿಶೇಷ ಕೇಳ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ IFRC ಸಂಸ್ಥೆ ಪ್ರಕಾರ ಈ ಅಪಘಾತಗಳು ಸಂಭವಿಸುತ್ತಲ್ಲ, ಆಗ ಆಸ್ಪತ್ರೆಗೆ ಕರೆದುಕೊಂಡು ಬರುವ ಸಮಯ ಅದೇನಿದೆ ಅಲ್ಲಿ ಅನೇಕ ಸಲ ಜೀವ ಹೋಗುತ್ತೆ. ಆಸ್ಪತ್ರೆಗೆ ಬರೋ ಮುಂಚೆ ತಕ್ಷಣ ಯಾರಾದರೂ ನೋಡಿದವರು ಸ್ಪಂದನೆ ಮಾಡಿದರೆ, ಪ್ರಥಮ ಚಿಕಿತ್ಸೆ ಸಿಕ್ಕರೆ ಅವರ ಜೀವ ಉಳಿಯುವ ಸಾಧ್ಯತೆ ದುಪ್ಪಟ್ಟಾಗುತ್ತೆ ಅಂತ. ಇನ್ನು ಈ ವರ್ಷದ ಅಂದರೆ 2026 ವಿಶ್ವ ಪ್ರಥಮ ಚಿಕಿತ್ಸಾ ದಿನದ ಅಧಿಕೃತ ಘೋಷವಾಕ್ಯ ಏನು ಗೊತ್ತಾ? ಮೊಬೈಲ್ ಆ್ಯಪ್, ಆನ್ಲೈನ್ ಟ್ಯುಟೋರಿಯಲ್ಸ್ ಮತ್ತು ತಂತ್ರಜ್ಞಾನವನ್ನು ಬಳಸಿ ಪ್ರತಿಯೊಬ್ಬರೂ ಪ್ರಥಮ ಚಿಕಿತ್ಸೆನ ಕಲಿಯಬೇಕು ಅನ್ನುವಂಥದ್ದು. ಇವತ್ತಿನ ದಿನ ಡಿಜಿಟಲ್ ಜಗತ್ತಲ್ಲಿ ನಾವು ಸುಮ್ಮನೆ ರೀಲ್ಸು ಮೀಮ್ಸು ನೋಡ್ತಾ ಕೂತಿರೋದಕ್ಕೆ ಬದಲು ಇವತ್ತಿನ ನಮ್ಮ ಪ್ರಥಮ ಚಿಕಿತ್ಸೆ ದಿನದ ಸಂದರ್ಭದಲ್ಲಿ ನಾವು ಪ್ರಥಮ ಚಿಕಿತ್ಸೆನ ಕಲಿಯಬೇಕು ಅಂತ ನಾವು ಅಂದ್ಕೊಳ್ಬೇಕು. IFRC ಹೇಳೋ ಪ್ರಕಾರ ಡಿಜಿಟಲ್ ಆಗಿದೆ ಇವತ್ತು. ಫಸ್ಟ್ ಏಡ್ ಇನ್ ದ ಡಿಜಿಟಲ್ ವರ್ಲ್ಡ್, ಫಸ್ಟ್ ಏಡ್ ಇನ್ ದ ಡಿಜಿಟಲ್ ವರ್ಲ್ಡ್, ಡಿಜಿಟಲ್ ಜಗತ್ತಿನಲ್ಲಿ ಪ್ರಥಮ ಚಿಕಿತ್ಸೆ, ಇದು ಇವತ್ತಿನ ಘೋಷವಾಕ್ಯ. ನಾವು ಡಿಜಿಟಲ್ ಜಗತ್ತಿನ ಮೂಲಕನೇ ಪ್ರಥಮ ಚಿಕಿತ್ಸೆನ ಕಲಿತು ನಮ್ಮ ಸಹಜೀವಿಗಳಿಗೆ ಒಂದು ಸ್ಪಂದನೆ ನೀಡೋದಕ್ಕೆ ನೆರವಾಗೋಣ ಅನ್ನುವಂಥದ್ದು. ಯಾವತ್ತೂ ಚಿಕಿತ್ಸೆ ಲೇಟ್ ಆಗಬಾರದು ಅನ್ನುವಂಥದ್ದು. ಹಾಗಾಗಿ ಈ ಪ್ರಥಮ ಚಿಕಿತ್ಸೆ ಅನ್ನೋದನ್ನು ನಾವು ಖಂಡಿತ ಕಲಿಯಲೇಬೇಕು, ಅದು ಮಕ್ಕಳಿಗೂ ಕಲಿಸಬೇಕು. ಹಾಗಾಗಿಯೇ ಈ ದಿನ ಅನೇಕ ಕಾಲೇಜುಗಳಲ್ಲಿ ಮತ್ತು ಶಾಲೆಗಳಲ್ಲಿ ವಿಶೇಷವಾಗಿ ಬೇರೆ ಬೇರೆ ಕಚೇರಿಯ ಸ್ಥಳಗಳಲ್ಲಿ ಪ್ರಥಮ ಚಿಕಿತ್ಸೆ ಹೇಗೆ ಮಾಡೋದು ಅಂತ ಅರಿವಿನ ಶಿಬಿರಗಳನ್ನು ಕೂಡ ನಡೆಸಲಾಗುತ್ತೆ. ಪ್ರಥಮ ಚಿಕಿತ್ಸೆ ಅಂದರೆ ಅದು ಮಾನವೀಯತೆ. ನಾವು ಗಾಬರಿ ಇಲ್ಲದೆ ಎದುರಿನ ವ್ಯಕ್ತಿಗೆ, ಏನಾದರೂ ಹಾನಿಗೆ ಒಳಗಾದ ವ್ಯಕ್ತಿಗೆ ಸ್ಪಂದಿಸೋದನ್ನು ನಾವು ಕಲಿಯುವಂಥದ್ದು. ಪ್ರಥಮ ಚಿಕಿತ್ಸೆ ಕೊಟ್ಟು ಜೀವಗಳನ್ನು ಉಳಿಸೋಣ, ಹಾಗಂತ ನಾವು ಈ ದಿನ ತೀರ್ಮಾನ ಮಾಡೋಣ, ಆಚರಿಸೋಣ. ಏನಂತೀರಿ? ಹಾಗೆ ಮಾಡಿದಾಗ ಗುಂಡಿಗೆ ಗೂಡಲಿ ಹಾಡುತ್ತೆ ಕೋಗಿಲೆ.

ಬೆಳಕಿನ ಕವಿತೆ ಹಾಡೋಣ, ಪ್ರಥಮ ಚಿಕಿತ್ಸೆ ನೀಡೋಣ. ಇಂದಿನ ವಿಶೇಷ, ವಿಶ್ವ ಪ್ರಥಮ ಚಿಕಿತ್ಸಾ ದಿನ. ಇದುವರೆಗೆ ಕೇಳಿದಿರಿ ಪ್ರಸ್ತುತಿ ಬಿಕೆ ಸುಮತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಸಮುದ್ರ ಮಾರ್ಗಗಳು, ಮುಕ್ತ ಪೂರೈಕೆ ಮಾರ್ಗ ಮತ್ತು ನಾವಿಕರ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ವ್ಯವಹಾರಗಳಿಗೆ ಅವಕಾಶಗಳನ್ನು ವಿಸ್ತರಿಸಲು ಕೆಲಸ ಮಾಡುವಂತೆ ಅವರು ಬ್ರಿಕ್ಸ್ ದೇಶಗಳನ್ನು ಒತ್ತಾಯಿಸಿದ್ದಾರೆ. ಅಸೋಚಾಮ್, ಬ್ರಿಕ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಚಾಮ್ ಬ್ರಿಕ್ಸ್ ಅನ್ನು ಜಾಗತಿಕ ಸಹಕಾರಕ್ಕಾಗಿ ಪ್ರಬಲ ವೇದಿಕೆಯಾಗಿ ಮತ್ತು ಜಾಗತಿಕ ದಕ್ಷಿಣದ ಬಲವಾಗಿ ಧ್ವನಿಯಾಗಿ ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಶ್ಲಾಘಿಸಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,77,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಸ್ನಾತಕೋತ್ತರ ದಂತ ವೈದ್ಯಕೀಯ ಕೋರ್ಸ್ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ಕೆಇಎ ಪ್ರಕಟಿಸಿದೆ. ಹಾಗೆಯೇ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಕೂಡ ಕೆಇಎ ಪ್ರಕಟಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಇಂದು ವಿವಿಧ ಇಲಾಖೆಗಳಲ್ಲಿನ ಸಾರ್ವಜನಿಕ ಕುಂದುಕೊರತೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪ್ರಜಾ ಸೇವಾ ಆಂದೋಲನ ಸಭೆ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಗಣೇಶ ಹಬ್ಬದ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ವಿವಿಧ ಕಡೆ ಇದೇ 14ರಿಂದ ಅಕ್ಟೋಬರ್ 1ರವರೆಗೆ ಆಯ್ದ ದಿನಗಳಂದು ಮದ್ಯ ಮಾರಾಟ ನಿಷೇಧಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವಂತಹ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ನಾಳೆ ಭಾರತ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಲಿವೆ. ಕಳೆದ ರಾತ್ರಿ ನಡೆದ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ತಂಡ 4 ವಿಕೆಟ್ಗಳಿಂದ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶ ಪಡೆದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.

ಸಿಂಹ ಜೋಡಿ ಚಿತ್ರಕ್ಕೆಂದು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ನೀಡಿದವರು ಸತ್ಯಂ.

ವಾಣಿ ಜಯರಾಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಅನುರಕ್ತಿ ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ಅಶ್ವಥ್ ವೈದಿ.

ರಾಮ ಪರಶುರಾಮ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ. ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು.

ಕಪ್ಪುಕೊಳ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ. ಬರೆದವರು ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಬೆತ್ತಲೆ ಸೇವೆ ಚಿತ್ರದ್ದು, ನಮಗೆಲ್ಲ ಆಧಾರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿತ್ತು. ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ. ಗೀತೆಯನ್ನು ಬರೆದವರು ದೊಡ್ಡರಂಗೇಗೌಡ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಹಾಗೂ ಗ್ಲೋಬಲ್ ಸೆಂಟರ್ಗಳು, ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028ರ ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಲೇಲೆ
1: ಏನ್ರಿ?
0: ಒಂದ್ ಮಾತು
1: ಹೇಳಿ.
0: ಹೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚಿದ ಮೇಲೆ.
1: ಏನ್ರಿ ಇದು ಇಷ್ಟತ್ನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

ಹಾಲು ಜೇನು ಚಿತ್ರದ ಗೀತೆ ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇತ್ತು, ಜೊತೆಗೆ ಸರಿತಾ ಅವರ ಧ್ವನಿ ಕೂಡ ಈ ಗೀತೆಯಲ್ಲಿ ಕೇಳಿಬಂತು. ಚಿ ಉದಯ ಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಅಂದ್ರೆ ನಮ್ಮ ಮಳೂರಿನ ರಾಣಿ ಹೇಳ್ತಾ ಇದ್ದಾರೆ, ಹಾಯಾಗಿ ಕುಳಿತಿರೋದು ಎಲ್ಲಿ ಮೇಡಮ್, ನನಗೆ ಕಾಯಕ ಕರೀತಾ ಇದೆ ಅಂತ. ಹೌದಲ್ಲ, ಎಲ್ಲರಿಗೂ ಕಾಯಕ ಇದ್ದೇ ಇರುತ್ತೆ. ಹಾಯಾಗಿ ಕುಳಿತಿರು ಅನ್ನೋಕ್ಕಿಂತ ಮನಸ್ಸನ್ನು ಹಾಯಾಗಿ ಇರಿಸಿಕೊಳ್ಳಿ ಅಂತ ಹೇಳಿತು ಈ ಗೀತೆ ಅಂತ ಅಂದ್ಕೊಳ್ಳೋಣ. ಕಾಯಕ ಮಾಡ್ತಾ ಮಾಡ್ತಾನೆ ಹಾಯಾಗೂ ಇರೋದಕ್ಕೆ ಸಾಧ್ಯ ರಾಣಿಯವರೇ. ಮಂಡಿಕಲ್ ಕೃಪಾ ಅವರು ಹೇಳ್ತಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಗೀತೆಗಳು ಚೆನ್ನಾಗಿದೆ ಅಂತ. ಹಾಗೆ ಪ್ರಥಮ ಚಿಕಿತ್ಸಾ ದಿನದ ಸಂದರ್ಭದಲ್ಲಿ ಮೂಡಿ ಬಂದ ಮಾಹಿತಿಗಳು ಇಷ್ಟ ಆಯಿತು ಅಂತಾರೆ ಗಿರಿನಗರದ ವಸಂತ, ಕಾಕ್ಸ್ಟೌನ್ ಗಿಳಿಯಾರು ಸದಾನಂದ ಶೆಟ್ಟಿ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಕೌಸಲ್ಯ ಬನಶಂಕರಿ, ಕವಿತಾ ಕಬಡ್ಡಿ ವಿನುತಾ ಮತ್ತು ಮನೆಯವರು. ನಂಬರ್ 24789, ನನ್ನ ಹೆಸರನ್ನು ನೀವು ಒಂದು ಸಲ ಕೂಡ ಇದುವರೆಗೆ ಹೇಳೇ ಇಲ್ಲ ಅಂತ ದೊಡ್ಡ ಕಂಪ್ಲೇಂಟ್ನ ಹಾಕಿದ್ದಾರೆ. ಆದರೆ ಇವರು ತಮ್ಮ ಹೆಸರನ್ನು ಹಾಕಿಲ್ಲ. 789 ಮಿಸ್ಟರ್ ಆರ್ ಮಿಸಸ್, ದಯಮಾಡಿ ನಿಮ್ಮ ಹೆಸರನ್ನು ಹಾಕಿ ಖಂಡಿತ ಹೇಳೇ ಬಿಡೋದೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದಿರಿ. 679 ಮಹಾಲಕ್ಷ್ಮಿ ಲೇಔಟ್ನ ಜಗದೀಶ್ವರಾಚಾರ್, ರುಕ್ಮಿಣಿ ಕುಂಬಾರ್ ರಾಜು ಮತ್ತು ಮನೆಯವರು, ಗಾನಸುಮ ಪಟ್ಟಸೋಮನಹಳ್ಳಿ, ವಾಣಿ ಜಯರಾಮ್ ಅವರು ಹಾಡಿದ ಅನುರಕ್ತೆ ಚಿತ್ರದ ಹಾಡು ನನಗೆ ಬಹಳ ಇಷ್ಟ, ಈ ಗೀತೆಗಾಗಿ ನಿಮಗೆ ವಿಶೇಷ ಧನ್ಯವಾದಗಳು, ಅದ್ಭುತ ಆಕರ್ಷಣೆ. ಈ ಚಿತ್ರದಲ್ಲಿ ನೃತ್ಯ ಅಳವಡಿಕೆ ಏನಿದೆ ಈ ಹಾಡಿಗೆ ಅದು ಕೂಡ ತುಂಬ ಚೆನ್ನಾಗಿದೆ. ಈ ಹಾಡು ಕೇಳ್ತಾ ಕೇಳ್ತಾ 80ರ ದಶಕದ ಆ ಸಂದರ್ಭಕ್ಕೆ ನಾವು ಹೋದ್ವಿ ಅಂತಾರೆ. ರಾಮ ಪರಶುರಾಮ ಹಾಡು ಪ್ರಸಾರ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಅಂತಾರೆ ನಮ್ಮ ನಾಗರತ್ನ ಅವರು. ಹನುಮಂತಪ್ಪ ಹುಲಗಮ್ಮನವರವರು ಕೂಡ ಸಂದೇಶ ಕಳಿಸಿದಿರಿ. ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ, ಹುಸೇನ್ ಶಿವಮೊಗ್ಗದಿಂದ, ಹಲಸೂರಿನ ರಾಜೇಶ್, ಇನ್ನು ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಸುಮಾ ಸುಂಕದಕಟ್ಟೆಯಿಂದ, ಸಂಪತ್ ಲಕ್ಷ್ಮಿ ಮಲ್ಲೇಶ್ವರದಿಂದ, ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಓಲ್ಡ್ ಈಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ನಿಮಗಾಗಿ. ಈಗ ಸಮಯ 10:42.

ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀರಿ. ಹಳೆಯ ಚಿತ್ರಗೀತೆಗಳು ವಜ್ರದ ಜಲಪಾತ ಚಿತ್ರದ ಹಾಡನ್ನು ಕೇಳಿದಿರಿ ಎಸ್ ಪಿ ಶೈಲಜಾ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ. ರಮೇಶ್ ನಾಯ್ಡು ಅವರ ರಾಗ ಸಂಯೋಜನೆ, ಗೀತೆಯನ್ನು ಬರೆದವರು ನರೇಂದ್ರ ಬಾಬು.

ಕಾರ್ಮಿಕ ಕಳ್ಳನಲ್ಲ ಚಿತ್ರಕ್ಕೆಂದು ಪಿ ಸುಶೀಲಾ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ ಗೀತೆ ಕೇಳಿದಿರಿ. ಸಾಹಿತ್ಯ ಜಿ ಉದಯಶಂಕರ್ ಅವರದು.

ನಾರದ ವಿಜಯ ಚಿತ್ರಕ್ಕೆಂದು ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನದಲ್ಲಿತ್ತು.

ಹಂತಕನ ಸಂಚು ಚಿತ್ರಕ್ಕೆಂದು ಅಳವಡಿಸಲಾಗಿದ್ದ ಕುವೆಂಪು ಅವರ ರಚನೆ ಕೇಳಿದಿರಿ. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಈ ಗೀತೆಯೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 11 ಗಂಟೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜ್ಯದ 4 ಸಾರಿಗೆ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವಂತಹ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ಕೆಎಸ್ಆರ್ಟಿಸಿ ಅವತಾರ 2.0 ಹಾಗೂ ವಾಟ್ಸಪ್ ಟಿಕೆಟಿಂಗ್ ಸೌಲಭ್ಯ ಜಾರಿಗೊಳಿಸಿದೆ. ಹಿರಿಯ ನಾಗರಿಕರು, ವಿಶೇಷಚೇತನರು, ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಮತ್ತು ಎನ್ಆರ್ಐ ಮತದಾರರಿಗೆ ಎಸ್ಐಆರ್ ಸಂಬಂಧ ನೋಟಿಸ್ ಬಂದಿದ್ದಲ್ಲಿ ಅವರು ಇಆರ್ಒ ಎದುರು ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗುವುದರಿಂದ ವಿನಾಯಿತಿ ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ತಿಳಿಸಿದೆ. ರಾಜ್ಯದ ಪ್ರಸ್ತುತ ಕೆರೆಗಳ ಸ್ಥಿತಿ, ನೀರು ತುಂಬಿಸುವಂತಹ ಸಾಧ್ಯತೆ, ಲಭ್ಯ ಜಲಮೂಲ ಮತ್ತು ಕೈಗೊಳ್ಳಬೇಕಾದಂತಹ ಕ್ರಮಗಳ ಕುರಿತು ಒಂದು ವಾರದ ಒಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸಣ್ಣ ನೀರಾವರಿ ಖಾತೆ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಫಾಸ್ಟ್ಯಾಗ್ ಬಳಕೆದಾರರು ತಮ್ಮ ವಾಹನಗಳ ಮೇಲಿನ ಸ್ಟಿಕರ್ ಬದಲಾವಣೆ ಮಾಡಿಕೊಳ್ಳುವ ಅಗತ್ಯವಿಲ್ಲದೆಯೇ ಫಾಸ್ಟ್ಯಾಗ್ ನೀಡುವ ಬ್ಯಾಂಕುಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡುವಂತಹ ಒನ್ಟ್ಯಾಗ್ ವ್ಯವಸ್ಥೆಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಚಾಲನೆ ನೀಡಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದೇ 14ರಂದು ಪ್ರಾಣಿವಧೆ ಮತ್ತು ಮಾಂಸ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಎಂದು ಪಶುಪಾಲನಾ ವಿಭಾಗದ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇದೇ 18ರಂದು ನಡೆಯುವಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ರಸ್ತೆ ಸೇರಿದಂತೆ ಮೂಲ ಸೌಲಭ್ಯಗಳ ಅಭಿವೃದ್ಧಿ, ಮೀನುಗಾರಿಕಾ ಕ್ಷೇತ್ರ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಇದೇ 17ರಂದು ಆಯೋಜನೆ ಮಾಡಲಾಗಿದೆ. ರಾಷ್ಟ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕುರಿತು ಉಪನ್ಯಾಸ, ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ನಡೆಸಿದವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:04:30 ಸಮಯವಾಗಿದೆ. ಶನಿವಾರದ ಈ ಹೊತ್ತಿನಲ್ಲಿ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳೋಣ, ಹೊಸ ಹಾಡುಗಳನ್ನು ಕೇಳ್ತಾ ಹೋಗೋಣ. ಶಂಭೋ ಶಿವಶಂಕರ ಚಿತ್ರದ ಗೀತೆ, ನಿಹಾಲ್ ತಾರೋ ಶ್ವೇತಾ ಪ್ರಭು ಅವರ ಧ್ವನಿಯಲ್ಲಿದೆ, ಗೌಸ್ಪೀರ್ ಅವರು ಬರೆದ ಗೀತೆ, ಹಿತಾನ್ ಹಸನ್ ಅವರ ಸಂಗೀತ ಸಂಯೋಜನೆ. ಇನ್ನೊಂದು ಹಾಡು ಶೋಕಿವಾಲ ಚಿತ್ರದ್ದು, ಅನ್ವೇಷ ಮತ್ತು ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿದೆ, ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ. ಶನಿವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ನಾನು ಚಂದು.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ.
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
3: ಅವರಿವರಿಲ್ಲ ಸರಿ ಸಮರಿಲ್ಲ ಸತ್ತ ಸ್ವರಗಳಿಗೆ.
5: ಕೇಳ್ತಾ ಇದ್ರ ಬ್ಯಾಕ್ ಟು ಬ್ಯಾಕ್ ಹೊಸ ಕನ್ನಡ ಚಿತ್ರಗೀತೆಗಳನ್ನ. ಟ್ರಿಪಲ್ ರೈಡಿಂಗ್ ಚಿತ್ರದ ಗೀತೆ ಕೇಳಿವಂತು ಸೋನು ನಿಗಮ್ ಹಾಗೂ ಸರಸ್ ಚಂದ್ರಿಕಾ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಸಾಯಿ ಕಾರ್ತಿಕ್ ಸಂಗೀತವನ್ನ ನೀಡಿದ್ರು. ಟಕ್ಕರ್ ಚಿತ್ರದ ಗೀತೆ ವಿಜಯಪ್ರಕಾಶ್ ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನ ಬರೆದಿದ್ರು. ಮಣಿಕಾಂತ್ ಕದ್ರಿ ಸಂಗೀತ ಸಂಯೋಜನೆ ಮಾಡಿದ್ರು. 11:21 ಸಮಯ, 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳಿದ್ರೆ ಟ್ರಿಪಲ್ ರೈಡಿಂಗ್ ಚಿತ್ರದ ಗೀತೆಯನ್ನು ಆಲಿಸಿದ ನಂತರ ತ್ರಿವಿಕ್ರಮ ಚಿತ್ರದ ಹಾಡು ಕೇಳಿಬಂತು. ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. .9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 11:30.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM. 11:31 ಸಮಯ ಆಗಿದೆ. ಕಲಾಭಾರತಿ ಕಾರ್ಯಕ್ರಮ ಈಗ ಪ್ರಸಾರವಾಗುತ್ತೆ. ನಿಮ್ಮೆಲ್ರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 1970-80ರ ದಶಕದಲ್ಲಿ ನಾಯಕ ನಟನಾಗಿ ಮಿಂಚಿದವರು, ಸಾಕಷ್ಟು ಸಿನಿಮಾಗಳ ಮೂಲಕ ಕನ್ನಡಿಗರ ಮನೆ ಮನಗಳಿಗೆ ಲಗ್ಗೆ ಇಟ್ಟಂತಹ ನಾಯಕ ಅಶೋಕ್ ಅವರ ಜನ್ಮದಿನ ಎಂದು. ನಾಯಕ ನಟರಾಗಿ, ಪೋಷಕರಾಗಿ, ಹೋರಾಟಗಾರರಾಗಿ ಬಹಳಷ್ಟು ಸಿನಿಮಾಗಳ ಮೂಲಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಶೋಕ್ ಅವರು. ಹೆಣ್ಣು, ಸಂಸಾರದ ಕಣ್ಣು, ಬಯಲುದಾರಿ, ಸನಾದಿಯಪ್ಪಣ್ಣ, ವಿಜಯವಾಣಿ, ಅರ್ಚನಾ, ರಂಗನಾಯಕಿ, ಚೆಲ್ಲಿದ ರಕ್ತ ಸೇರಿದ ಹಾಗೆ 2020ರ ನಂತರವೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು ಅಶೋಕ್ ಅವರು. 2002ರಲ್ಲಿ ಬಂದ ಅಪ್ಪು, ಮಾಣಿಕ್ಯ, ರಣವಿಕ್ರಮ, ಆಚಾರಣ್ಕೋ, ಕೃಷ್ಣಂ ಪ್ರಣಯ ಸಖಿ ಸೇರಿದ ಹಾಗೆ ಇತ್ತೀಚಿನ ಸಿನಿಮಾಗಳಲ್ಲಿ ಕೂಡ ನಟಿಸುತ್ತಾ ಆಕ್ಟಿವ್ ಆಗಿದ್ದಾರೆ ನಟ ಅಶೋಕ್ ಅವರು. ಅಶೋಕ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ವಿವಿಧ ಭಾರತಿ ವತಿಯಿಂದ ನಿಮ್ಮೆಲ್ಲರ ಪರವಾಗಿ.

ಕೃಷ್ಣಂ ಪ್ರಣಯ ಸಖೆ ಚಿತ್ರದ ಹಾಡು ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಅಶೋಕ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ಅದ್ಭುತವಾದ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಿದ್ವಲ್ಲ. ನಟನಾಗಿ ಮಾತ್ರ ಅಲ್ಲದೆ ಚಿತ್ರರಂಗದ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗಾಗಿ ಕೆಲಸ ಮಾಡಿದವರು ಅಶೋಕ್. 1986 ಚಿತ್ರರಂಗದ ದಿನಗೂಲಿ ನೌಕರರು, ತಂತ್ರಜ್ಞರು ಮತ್ತು ಪೋಷಕ ಕಲಾವಿದರ ಹಿತರಕ್ಷಣೆಗಾಗಿ ಕರ್ನಾಟಕ ಚಲನಚಿತ್ರ ಕಲಾವಿದರು, ಕಾರ್ಮಿಕರು ಮತ್ತು ತಂತ್ರಜ್ಞರ ಒಕ್ಕೂಟವನ್ನು ಸ್ಥಾಪನೆ ಮಾಡಿದರು. ಈ ಒಕ್ಕೂಟದ ಸಂಸ್ಥಾಪಕರ ಅಧ್ಯಕ್ಷರಾಗಿ 30 ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಶೂಟಿಂಗ್ ಸ್ಥಳದಲ್ಲಿ ನಡೆಯುವಂಥ ಲೈಟ್ ಬಾಯ್ ಇರಬಹುದು, ಮೇಕಪ್ ಆರ್ಟಿಸ್ಟ್ಗಳು, ಕಾರ್ಮಿಕ

ಜನರಿಗೆ ಕೊಡಬೇಕಾದಂತಹ ಕನಿಷ್ಠ ಸೌಲಭ್ಯಗಳು, ಅದು ವೇತನ, ಆಹಾರ, ಆರೋಗ್ಯ ಸೌಲಭ್ಯಗಳು ಸಿಗುವ ಹಾಗೆ ನಿರ್ಮಾಪಕರ ಮಂಡಳಿಯ ಜೊತೆಗೆ ಒಂದಷ್ಟು ಸಭೆಗಳನ್ನು ನಡೆಸಿದ್ದಾರೆ. ಚಿತ್ರರಂಗದ ಕಾರ್ಮಿಕರಿಗೆ ಒಂದು ಸೂರನ್ನು ಕಲ್ಪಿಸಿಕೊಡುವ ದಿಕ್ಕಿನಲ್ಲಿ ಚಲನಚಿತ್ರ ಕಾರ್ಮಿಕರ ವಸತಿ ಯೋಜನೆಯನ್ನು ಕೂಡ ಅವರು ಮಾಡಿದ್ದಾರೆ. ಸಿನಿಮಾ ಕಲಾವಿದರಾಗಿ 1980 ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಸ್ಥಾನ ಕೊಡಬೇಕು, ಶಾಲಾ ಶಿಕ್ಷಣದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು ಅಂತ ನಡೆದಂಥ ಚಳವಳಿಯಲ್ಲಿ ಕೂಡ, ಗೋಕಾಕ್ ಚಳವಳಿ ಏನಿತ್ತಲ್ಲ ಅದರಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಮತ್ತು ತಂಡದವರ ಜೊತೆಗೆ ಇವರು ಕೂಡ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಅಂದರೆ 80 ಸಂದರ್ಭದಲ್ಲಿ ಒಂದು ಉದಯೋನ್ಮುಖ ಸುರ ಸುಂದರ ನಟನಾಗಿ ಕರ್ನಾಟಕದಾದ್ಯಂತ ಸಂಚಾರವನ್ನು ಮಾಡಿ ಒಂದು ಭಾಷಾಭಿಮಾನವನ್ನು ಮೂಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಕನ್ನಡಕ್ಕಾಗಿ ಕನ್ನಡ ಚಿತ್ರ ರಂಗದಲ್ಲಿರುವಂಥ ಬೇರೆ ಬೇರೆ ಕ್ಷೇತ್ರಗಳ ಕೆಲಸಗಾರರಿಗಾಗಿ ಒಟ್ಟಾರೆಯಾಗಿ ನಟನಾಗಿ ಕೆಲಸ ಮಾಡಿದ್ರು ಕೂಡ ಈ ರೀತಿಯ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಂಡು ಅಶೋಕ್ ಅವರು ತಮ್ಮದೇ ಆದಂಥ ವಿಭಿನ್ನ ಹಾದಿಯಲ್ಲಿ ನಡೀತಾ ಇದ್ದಾರೆ. ಆಚರಣ್ ಕೋ ಚಿತ್ರದ ಗೀತೆ ಕೇಳಿ. ತ್ರಿಲೋಕ್ ತ್ರಿವಿಕ್ರಮ್ ಅವರು ಬರೆದಿರುವ ಗೀತೆಗೆ ಬಿಂದುಮಾಲಿನಿ ನಾರಾಯಣಸ್ವಾಮಿ ಅವರ ಸಂಗೀತ ಸಂಯೋಜನೆ ಇದೆ. MG ದೀಪಿಕಾ ಕುಮಾರ್, ಬಿಂದುಮಾಲಿನಿ ಮತ್ತು ಪ್ರೀತಿ ಭಾರದ್ವಾಜ್ ಅವರ ಧ್ವನಿಗಳು ಈ ಹಾಡಿನಲ್ಲಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಚಿತ್ರರಂಗದ ಸುರ ಸುಂದರ ನಟ ಅಶೋಕ್ ಅವರ ಜನ್ಮದಿನ. ಅಶೋಕ್ ಅವರು ಬೆಂಗಳೂರಿನ ಆನೇಕಲ್ನಲ್ಲಿ ಜನಿಸಿದವರು. ಮಧ್ಯಮ ಕುಟುಂಬದಲ್ಲಿ ಹುಟ್ಟಿದ್ರು. ಇವರ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಶೋಕ್ ಅವರು ಚಿತ್ರರಂಗದಲ್ಲಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಅತ್ಯಂತ ಸರಳ ಶಿಸ್ತಿನ ವ್ಯಕ್ತಿ ಅಂತಲೇ ಗುರುತಿಸಿಕೊಂಡಿದ್ದಾರೆ. ಸ್ಟಾರ್ ನಟ ಆಗಿದ್ರು ಕೂಡ ಯಾವುದೇ ರೀತಿಯ ಅಹಮ್ಮಿಲ್ಲದೆ ಎಲ್ಲರ ಜೊತೆಗೆ ಅತ್ಯಂತ ಆಪ್ತವಾಗಿ ನಡ್ಕೊಳ್ಳುವಂಥ ನಟ ಅಂತಲೇ ಹೆಸರಾಗಿದ್ದಾರೆ. ಅವರ ವೃತ್ತಿ ಜೀವನದ ಅತ್ಯಂತ ಜನಪ್ರಿಯ ಮತ್ತು ವಿಮರ್ಶಾತ್ಮಕ ಪ್ರಶಂಸೆಯನ್ನು ತಂದುಕೊಟ್ಟ ಸಿನಿಮಾ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ರಂಗನಾಯಕಿ. 1981 ಬಂದ ಸಿನಿಮಾ. ಈ ಸಿನಿಮಾದಲ್ಲಿ ಅಶೋಕ್ ಅವರ ನಟನೆ ಬಹಳಷ್ಟು ಪ್ರಶಂಸೆಗೆ ಕಾರಣವಾಯಿತು. ಅಶೋಕ್ ಅವರು ಈ ಸಿನಿಮಾದಲ್ಲಿ ತಾಯಿಯ ಮೇಲಿನ ಪ್ರೀತಿ, ಆಕರ್ಷಣೆ ಮತ್ತು ಸತ್ಯವನ್ನು ತಿಳಿದಾಗ ಉಂಟಾಗುವಂಥ ಆಘಾತಗಳ ಅನ್ನು ಅನುಭವಿಸುವ ನಟನಾಗಿ ಕಣ್ಣುಗಳ ಮೂಲಕ ಅವರು ಕೊಟ್ಟಂಥ ನಟನೆ ಬಹಳಷ್ಟು ಜನರ ಚಿತ್ರ ಪ್ರೇಮಿಗಳ ಪ್ರಶಂಸೆಗೆ ಕಾರಣವಾಯಿತು.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: 1980 ಇಲ್ಲಿವರೆಗೂ ಅನೇಕ ರೀತಿಯ ಪಾತ್ರಗಳಲ್ಲಿ ಅಶೋಕ್ ಅವರು ನಟಿಸ್ತಾ ಬಂದಿದ್ದಾರೆ. ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾರೆ. ಈಗ ತಾನೇ ನೀವು ಹಾಡು ಕೇಳಿದ್ರಿ ಪರಪಂಚ ಚಿತ್ರದ ಗೀತೆ. ಈ ಹಾಡು ಹಾಡಿದವರು ವಾಣಿ ಹರಿಕೃಷ್ಣ, ಯೋಗರಾಜ್ ಭಟ್ ಅವರು ಬರೆದ ಗೀತೆ, ವೀರ್ ಸಮರ್ಥ್ ಅವರ ಸಂಗೀತ ಸಂಯೋಜನೆ ಇತ್ತು. ಕೃಷ್ಣಂ ಪ್ರಣಯ ಸಖಿ, ದ್ವಾಪರ, ಆಚಾರಣ್ ಕೋ, ರಾಜ್ಕುಮಾರ, ಪರಪಂಚ, ಗಜಕೇಸರಿ, ಮಾಣಿಕ್ಯ ಸೇರಿದ ಹಾಗೆ ಅನೇಕ ಸಿನಿಮಾಗಳಲ್ಲಿ ಪೋಷಕ ನಟರಾಗಿ ಕೂಡ ಅಶೋಕ್ ಅವರು ಇವತ್ತಿಗೂ ನಟಿಸ್ತಾನೆ ಇದ್ದಾರೆ. ಅವರ ಜನ್ಮದಿನದ ಸಂದರ್ಭದಲ್ಲಿ ವಿವಿಧ ಭಾರತಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದೆ. ನಮ್ಮ ಕಲಾಭಾರತಿ ಕಾರ್ಯಕ್ರಮ ಕೂಡ ಇಲ್ಲಿಗೆ ಮುಕ್ತಾಯ ಆಯಿತು. ಸಮಯ 12 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ರಾಜ್ಯ ಸರ್ಕಾರದ ಎಲ್ಲ 2456 ಸೇವೆಗಳನ್ನು ಸಕಾಲ್ ಸೇವೆ ಡಿಜಿಟಲ್ ವೇದಿಕೆ ಅಡಿ ತರಲಾಗುವುದು ಎಂದು ಪ್ರಜಾಸೇವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ್ ಗುಪ್ತಾ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಾಗರಿಕರು ತಮ್ಮ ಮೊಬೈಲ್ನಲ್ಲೇ ಎಲ್ಲ ಸೇವೆಗಳನ್ನು ಸಂಪೂರ್ಣ ಶುಲ್ಕ, ಕಾಗದ ಮತ್ತು ಇಲಾಖೆಗಳ ಸಂಪರ್ಕರಹಿತವಾಗಿ ಪಡೆಯಲು ನಮ್ಮ ಸೇವೆ ಆಪ್ ಅನ್ನು 2 ಅಕ್ಟೋಬರ್ ಮಹಾತ್ಮ ಗಾಂಧಿ ಜಯಂತಿಯಂದು ಬಿಡುಗಡೆ ಮಾಡಲಾಗುವುದು ಎಂದರು. ಸೌರ ಫಲಕ ತಯಾರಿಕೆಯಲ್ಲಿ ಭಾರತ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಪ್ರಸ್ತುತ 35 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಫಲಕಗಳು ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚುವರಿಯಾಗಿ 100 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಲಾಗುತ್ತಿದೆ. ಇಂಧನ ಸ್ವಾವಲಂಬನೆಯಲ್ಲಿ ಆತ್ಮನಿರ್ಭರ ಭಾರತದ ಗುರಿ ಸಾಧನೆಯಾಗುತ್ತಿದೆ ಎಂದಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಿಸಿದ ನಗರಾಭಿವೃದ್ಧಿ ಇಲಾಖೆ ಕಾಮಗಾರಿಗಳನ್ನು ಆದ್ಯತೆ ಮೇಲೆ ಶೀಘ್ರ ಅನುಷ್ಠಾನಗೊಳಿಸಲು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಸಚಿವರ ಗೃಹ ಕಚೇರಿಯಲ್ಲಿ ಅವರು ಸಮಾಲೋಚಿಸಿದರು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ರಸಾಯನಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕ ಹಾಗೂ ವಿಶ್ವದ ಅತ್ಯುನ್ನತ ಖ್ಯಾತನಾಮ ವಿಜ್ಞಾನಿಗಳ ಪಟ್ಟಿಯಲ್ಲಿ ಹೆಸರಿಸಲಾಗುವ ಪ್ರೊಫೆಸರ್ ಶರಣಪ್ಪ ನಂದಿಬೇವೂರ್ ಅವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೈಗೊಂಡ ಗಮನಾರ್ಹ ಸಂಶೋಧನೆಗೆ 2025 ಜಾಗತಿಕ ಮಾನ್ಯತೆ ಪ್ರಾಪ್ತವಾಗಿದೆ. ಪ್ರೊಫೆಸರ್ ಎಸ್ಟಿ ನಂದಿಬೇವೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಕರ್ನಾಟಕ ವಿಶ್ವವಿದ್ಯಾಲಯ 38 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಾನು 60 ಸಂಶೋಧನಾ ವಿದ್ಯಾರ್ಥಿಗಳಿಗೆ PhD ಮತ್ತು MPhil ಮಾರ್ಗದರ್ಶನ ಮಾಡಿ 500 ವೈಜ್ಞಾನಿಕ ಸಂಶೋಧನೆ ಲೇಖನಗಳನ್ನು ಪ್ರಕಟಿಸಿದ್ದೇನೆ. 48 H-Index ಇರುವ ನಾನು 10,000 ಮೇಲ್ಪಟ್ಟು ಸೈಟೇಷನ್ಸ್ ಇಲ್ಲಿಯವರೆಗಿದೆ. ನಾನು ವಿಶ್ವವಿಜ್ಞಾನಿಗಳ ಶ್ರೇಯಾಂಕ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದೆ. 20-25 ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಿದ ನನಗೆ ಜಗತ್ತಿನ ಅತ್ಯುನ್ನತ %5 ವಿಜ್ಞಾನ ಪಟ್ಟಿಯಲ್ಲಿ ಒಬ್ಬರಾಗಿರುವುದು ನನಗೆ ಹೆಮ್ಮೆಯ ಸಂಗತಿ. ಈ ಸಾಧನೆಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯವು ನನ್ನನ್ನು ಗೌರವಿಸಿ ಪುರಸ್ಕರಿಸಿದರು. ಈ ಒಂದು ಸಾಧನೆ ನನಗೆ ಸಂತೋಷ ತಂದಿದೆ.
1: ಬೆಂಗಳೂರಿನ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಆಯೋಜಿಸಿದ್ದ ರಾಜ್ಯಮಟ್ಟದ ವಿಮರ್ಶಾ ಲೇಖನ ಸ್ಪರ್ಧೆಯಲ್ಲಿ ಧಾರವಾಡದ ಧನಂಜಯ್ ಕುಮಾರ್ ಸುಳೇಕಲ್ ಪ್ರಥಮ ಸ್ಥಾನದೊಂದಿಗೆ 5,000 ರೂಪಾಯಿ ನಗದು ಬಹುಮಾನ ಗಳಿಸಿದ್ದಾರೆ. ದಾವಣಗೆರೆಯ ಗಗನಾಜೆ ದ್ವಿತೀಯ ಸ್ಥಾನ, ಕೋಲಾರದ ಕುಪ್ಪನಹಳ್ಳಿ ಎಂ ಭೈರಪ್ಪ ಹಾಗೂ ಬೆಂಗಳೂರಿನ ಚನ್ನರಾಜು ಎಂ ತೃತೀಯ ಸ್ಥಾನ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂದರ್ಭದಲ್ಲಿ 75 decibel ಹೆಚ್ಚಿನ ಶಬ್ದ ಉಂಟುಮಾಡುವ ಧ್ವನಿವರ್ಧಕಗಳ ಬಳಕೆಯನ್ನು ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ. ಧಾರವಾಡದ ಶ್ರೀ ಮುರುಘಾ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಜರುಗಿದ ವಚನ ಪ್ರವಚನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಇಂದು ಸಂಜೆ 6 ಗಂಟೆಗೆ ಶ್ರೀಮಠದ ಶಿವಾನುಭವ ಮಂಟಪದಲ್ಲಿ ಜರುಗಲಿದೆ. ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೇ ಪುಣ್ಯಸ್ಮರಣೆ ಅಂಗವಾಗಿ ಧಾರವಾಡದ ಮನ್ಸೂರ್ ಸ್ಮಾರಕ ಭವನದಲ್ಲಿ ಇಂದು ಬೆಳಗ್ಗೆ ಗಣ್ಯರು ಸಮಾಧಿಗೆ ಗೌರವ ಅರ್ಪಿಸಿದರು. ಪಂಡಿತ್ ರಾಜಶೇಖರ್

ಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಇಂದು ಸಂಜೆ 5:30 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಮಂಗಳೂರಿನ ಅಂಕುಶ್ ನಾಯಕ್ ಸಿತಾರ್ ವಾದನ ಹಾಗೂ ಮಹಾರಾಷ್ಟ್ರದ ಗಡಹಿಂಗ್ಲಜ್ನ ಅರ್ಣವ್ ಬುವಾ ಅವರ ಗಾಯನ ಕಚೇರಿ ಜರುಗಲಿದೆ. ಹಿರಿಯ ಕಲಾವಿದ ಪಂಡಿತ್ ರಾಜಯ್ಯ ಹಿರೇಮಠ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅಧ್ಯಕ್ಷತೆ ವಹಿಸುವರು. ಧಾರವಾಡ ಜಿಲ್ಲಾ ಕ್ರೀಡಾಂಗಣದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಿರ್ಮಿಸಲಿರುವ ಕುಸ್ತಿ ಅಂಗಣ ಮತ್ತು ವ್ಯಾಯಾಮ ಕೋಣೆಯ ಕಾಮಗಾರಿಗೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಭೂಮಿ ಪೂಜೆ ನೆರವೇರಿಸಿದರು. ಮೈಸೂರಿನಲ್ಲಿ 4 ಅಕ್ಟೋಬರ್ ನಡೆಯಲಿರುವ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೇಚ್ಯೂರ್ ಸೈಕ್ಲಿಂಗ್ ಸ್ಪರ್ಧೆಯ ಮಾರ್ಗದಿಕ್ಸೂಚಿ ಹಾಗೂ ಜರ್ಸಿಯನ್ನು ಕ್ರೀಡೆ ಮತ್ತು ಯುವ ಸಬಲೀಕರಣ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್ ಬಿಡುಗಡೆಗೊಳಿಸಿದರು. ಲಟೇಪ್ ಸೈಕ್ಲಿಂಗ್ ಸ್ಪರ್ಧೆ 123 ವರ್ಷಗಳ ಇತಿಹಾಸ ಹೊಂದಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಹಾಗೂ ಗ್ಲೋಬಲ್ ಸೆಂಟರ್ಗಳು, ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.
2: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 12:07:30. ಅಶೋಕ್ ಅವರ ಕುರಿತಾದ ಚಿತ್ರ ಕಲಾಭಾರತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ವಿಶ್ ಮಾಡಿದ್ದೀರಾ, ಅಶೋಕ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳಿದಿರಿ. ಹಾಗೆ ಅಶೋಕ್ ಅವರ ಸಿನಿಮಾಗಳಲ್ಲಿ ಹಾಡು, ಮಾಹಿತಿ, ಅವರ ಅಭಿನಯ ಎಲ್ಲ ಕೂಡ ಸೊಗಸಾಗಿರುತ್ತೆ. ಅಶೋಕ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ನೀವೆಲ್ಲ ತಿಳಿಸಿದ್ದೀರಿ. ಇನ್ನೀಗ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಮೆಚ್ಚಿನ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನಮ್ಮ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 0802226157, 0802226397. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಿ.

ಕರೆಗಂದು ಹಾಡು ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಕಪ್ಪುಕೊಳ ಚಿತ್ರದಿಂದ ಕೇಳಿ ಬಂತು. ವಾಣಿಜ್ಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ವಿಜಯ ಭಾಸ್ಕರ್ ಅವರ ಸಂಗೀತ ಐತೆ. ಒಂದು ಕರೆ ಬಂದಿದೆ. ನಮಸ್ತೆ. ಕರೆ ಮಾಡಿದವರೆಲ್ಲ ಹೋಗ್ಬಿಟ್ರು. ಯಜಮಾನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಒಬ್ರು ಕರೆ ಮಾಡಿದ್ರು. ಬಹುಶಃ ಅವ್ರು ಮೊದಲನೇ ಸಲ ಮಾತಾಡ್ತಾ ಇರೋದು ಅನ್ಸುತ್ತೆ, ಅವ್ರಿಗೆ ಗೊತ್ತಾಗಿಲ್ಲ. ಈಗ ನಾವು ಕೇಳೋಣ ಯಜಮಾನ ಚಿತ್ರದ ಈ ಹಾಡು.

0: ಯಜಮಾನ ಚಿತ್ರದ ಗೀತೆಯನ್ನ ನಾವು ಕೇಳಿದ್ವಿ. ಇನ್ನೀಗ ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು? ಮಂಡಿಕಲ್ ಕೃಪಾ. ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಮೇಡಮ್. ನೀವು ಆರಾಮ?
0: ನಾವು ಆರಾಮಿದ್ದೀವಿ. ಯಾಕೆ ಧ್ವನಿ ಎಲ್ಲ ತುಂಬಾ ಬಳಲಿ ಹೋಗಿದೆಯಲ್ಲ?
1: ಏನಿಲ್ಲ, ಹೊರಗಡೆ ಇದ್ರೆ ಸ್ವಲ್ಪ.
0: ಹೊರಗಡೆ ಬನ್ನಿ ಒಂಚೂರು, ಒಂದ್ 5 ನಿಮಿಷ.
1: ಹೊರಗಡೆ ಬಂದಿದ್ದೀನಿ ಮೇಡಮ್.
0: ಹೇಳಿ ಕೃಪಾ, ಹೇಗಿದ್ದೀರಾ? ಏನ್ ನಡೀತಾ ಇದೆ? ಹಬ್ಬ ಎಲ್ಲ ಹೇಗಿದೆ ರೀ ನಿಮ್ ಕಡೆ?
1: ಹಬ್ಬ ಮನೇಲಿ ನಮ್ಗೆ ಹಬ್ಬ ದಿನ ಆಗ್ತಾ ಇದೆ. ಏನಾದ್ರೆ
0: ಯಾಕೆ ದಿನ ಹಬ್ಬ ಮಾಡಿದ್ರೆ ಹೆಂಗಪ್ಪ?
1: ಹಂಗಲ್ಲ, ಆರ್ಡರ್ ಬಂದಿರೋದು.
0: ಟೈಲರಿಂಗ್?
1: ಅಲ್ಲ ಅಲ್ಲ, ಮೋದಕ.
0: ಓ ಹಾಗೆ, ಹೌದಾ
1: ಮೇಡಮ್?
0: ಫುಲ್ ಬಿಸಿ. ಹ್ಮ್, ಕೇಳಿಸಲ್ಲ ರೀ ಸರಿಯಾಗಿ. ಯಾಕೋ ನಿಮ್ದು ಕಟ್ ಕಟ್ ಆಗ್ತಾ ಇದೆ ಮಾತು.
1: ಇಲ್ಲ ಮೇಡಮ್, ದಿನ ಹಬ್ಬ ಅಲ್ಲ.
0: ಯಾವ ಹಾಡು ಕಣ ನಿಮ್ಗೋಸ್ಕರ? ಚೈತ್ರದ ಪ್ರೇಮಾಂಜಲಿ. ಈಗ ಯಾಕೆ ಆ ಹಾಡು? ಎಷ್ಟು ಹಳೆ ಹಾಡಲ್ವಾ? ಅದು ಬೇಕಾ? 92ರಲ್ಲಿ ಬಂದಿರೋದು.
1: ಹೌದು ಮೇಡಮ್.
0: ಆಯ್ತಪ್ಪ.

ನೀವು ಚೈತ್ರದ ಪ್ರೇಮಾಂಜಲಿ ಕೇಳಿದ್ರ ಸುಮ ಗಮ ಗಮ ಗಮ ಅಂತನಾ? ಕೇಳಿಸಲ್ಲ ಕೇಳಿಸಲ್ಲ, ಕೇಳಿ ನಿಮ್ಮಿಷ್ಟದ ಹಾಡು.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: 12:31:55 ಸಮಯ ಆಗಿದೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಹಲೋ
1: ಹಲೋ,
0: ಮಾತಾಡಿ ಯಾರು?
1: ನಮಸ್ತೆ, ಮಂಜುರಾಣಿ ಅಂತ ಮೇಡಮ್, ಮೈಸೂರಿಂದ.
0: ಎಲ್ಲಿಂದ? ಮೈಸೂರಿಂದ. ಹೇಳಿ ಮಂಜು, ಹೇಗಿದೆ ಹಬ್ಬ ನಿಮ್ ಕಡೆ ಎಲ್ಲ?
1: ನಮ್ ಕಡೆ ಎಲ್ಲ ಗಣಪತಿ ಹಬ್ಬ ಜೋರಿದೆ ಮೇಡಮ್. ಎಲ್ಲ ಕಡೆ ರೋಡ್ ಅಲ್ಲಿ ಎಲ್ಲ ಕಡೆ ಮಧ್ಯ ಮಧ್ಯ ಸರ್ಕಲ್ ಗಳಲ್ಲಿ ಗಣಪತಿ ಕೂರಿಸ್ತಾರೆ.
0: ನಿಮ್ಮನೇಲಿ ತಯಾರಿ ಹೇಗ್ ನಡೀತಾ ಇದೆ?
1: ನಮ್ಮನೆ ಸಿಂಪಲ್ ಮೇಡಮ್, ಅಷ್ಟೊಂದೇನು ನಮ್ಗೆ ಈ ಹಬ್ಬ ಜೋರಿಲ್ಲ. ಮಾಮೂಲಿ ದೇವ್ರ ಪೂಜೆ ಮಾಡೋದು ಇದ್ದೇ ಇರುತ್ತೆ, ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು. ನಿಮ್ಗೆ ಗಣಪತಿ ಗೌರಿ ಹಬ್ಬದ ಶುಭಾಶಯಗಳು ಮೇಡಮ್.
0: ಹೋ, ಖಂಡಿತ. ನಿಮ್ಮೆಲ್ಲರಿಗೂ ಅಂದ್ರೆ ಯಾರೆಲ್ಲ ವಿವಿಧ ಭಾರತಿ ಕೇಳ್ತಾ ಇದಾರೆ, ಎಲ್ಲರಿಗೂ ಕೂಡ ವಿವಿಧ ಭಾರತಿ ಅಂತೂ ಯಾವಾಗ್ಲೂ ಒಳ್ಳೆಯ ಹಾರ್ದಿಕ ಶುಭಾಶಯಗಳನ್ನ ಪ್ರತಿ ಹಬ್ಬಗಳಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ಅದನ್ನೇ ಹೇಳ್ತಾ ಇರ್ತೀವಿ. ಹೇಳಿ ಮಂಜುರಾಣಿ, ಯಾವ
1: ದೀಪಾವಳಿ ಅಂತ ಮೇಡಮ್?
0: ಗೌರಿ ಗಣೇಶ ಹಬ್ಬದ ಟೈಮ್ ಅಲ್ಲಿ ದೀಪಾವಳಿ ನೆನಪು ಮಾಡ್ಕೊತಾ ಇದ್ದೀರಾ?
1: ಅದು ಹಾಡು ತುಂಬಾ ಚೆನ್ನಾಗಿದೆ ಮೇಡಮ್. ಜೀವನವೇ ಸುಖ ಪಯಣ ಒಲವಿನ ಕವನ ಅಂತ ಹೇಳಿ ಅದನ್ನ ಪ್ರಚಾರ ಮಾಡಿ ಅಂತ.
0: ತುಂಬಾ ಖುಷಿಯಾಗಿದ್ದೀರಾ ಅಂತ ಕಾಣುತ್ತೆ.
1: ಹೌದು ಮೇಡಮ್.
0: ಏನ್ ವಿಶೇಷ ಈ ಖುಷಿಗೆ?
1: ಖುಷಿಗೆ ಏನಿಲ್ಲ ಮೇಡಮ್, ಲೈನ್ ಸಿಕ್ತು ಅನ್ನೋದೇ ತುಂಬಾ ಖುಷಿ.
0: ಹಾಗೇನಾ? ನಾನು ಬೇರೆ ಇನ್ನೇನಾದ್ರೂ ಇರಬಹುದೇನೋ ಅನ್ಕೊಂಡೆ.
1: ಸದಾ ಖುಷಿಯಾಗಿರ್ತೀನಿ ಮೇಡಮ್, ಅದನ್ನ ನಂದು ಹವ್ಯಾಸ.
0: ಏನು, ಹೇಗೆ ಖುಷಿಯಾಗಿರ್ಬೇಕು ನಮ್ಗೆ ಸ್ವಲ್ಪ ಹೇಳ್ಕೊಡಿ
1: ಮೇಡಮ್. ಒಳ್ಳೇದನ್ನ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದು, ಕೆಟ್ಟದನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅಷ್ಟೇ ಮೇಡಮ್.
0: ಬರುತ್ತಪ್ಪ ಕೆಲವೊಂದ್ಸಲ?
1: ಇಲ್ಲ, ಮರ್ತ್ಬಿಡೋಣ ಮೇಡಮ್, ಆಗ್ಲೇ ಒಂದೆರಡ್ ಸೆಕೆಂಡ್ ಅಷ್ಟೇ ಹಾಗನ್ಸುತ್ತೆ, ಆಮೇಲೆ ಅದನ್ನ ಮರ್ತ್ಬಿಡೋದು ಮೇಡಮ್. ಒಳ್ಳೆಯವ್ರ ಜೊತೆ ಇರೋದು, ಯಾರಿದ್ರು ಅಷ್ಟೇ, ಅವರಲ್ಲಿ ಒಳ್ಳೆತನ ಇದ್ರೆ ಅದನ್ನ ತಕೊಳ್ಳೋಕೆ ಕೂಡ ಬಿಟ್ಬಿಡೋಣ. ಮನುಷ್ಯನ ಸಹಜ ಸ್ವಭಾವ ಅಲ್ವಾ ಮೇಡಮ್, ಒಳ್ಳೇದು ಅಂದಾಕ್ಷಣ ಕೆಟ್ಟದ್ದು ಇದ್ದೇ ಇರುತ್ತೆ. ಹಂಗಾಗಿ ನಾನು ಟೆನ್ಷನ್ ಏನು ಮಾಡ್ಕೊಳೋಲ್ಲ ಮೇಡಮ್.

0: ಯಾವಾಗ್ಲೂ ಆರಾಮಾಗಿರ್ತೀನಿ.
1: ನಾವೇನ್ ನೋಡ್ತೀವಿ, ಯಾರ ಜೊತೆಗೆ ಇರ್ತೀವಿ, ಅವ್ರ ಹತ್ರ ಒಳ್ಳೇದೇನಿದೆ, ಚೆನ್ನಾಗಿರೋದೇನಿದೆ ಅನ್ನೋದನ್ನಷ್ಟೇ ಗಮನಿಸ್ಬೇಕು. ತುಂಬಾ ಒಳ್ಳೆ ಮಾತು ಹೇಳಿದ್ರಿ.
0: ಯಾವ್ದೇ ನೆಗೆಟಿವ್ ಥಾಟ್ಸ್ ಬರೋದೇ ಇಲ್ವಲ್ಲ ಮೇಡಮ್?
1: ನಿಜ ನಿಮ್ ಮಾತು. ಹೇಗ್ ಕಲ್ತ್ರಿ ನೀವ್ ಇದನ್ನ?
0: ಅನುಭವ.
1: ಯಾರಾದ್ರು ನಿಮ್ಗೆ ಮಾಡೆಲ್ ಇದಾರ, ರೋಲ್ ಮಾಡೆಲ್, ನನ್ಗೆ ಈ ತರದವ್ರೊಬ್ರು ಹೇಳ್ಕೊಟ್ರು, ಹೀಗ್ ಹೇಳಿದ್ರು ಅಂತ?
0: ನಮ್ ತಂದೆ ಮೇಡಮ್. ಇಲ್ಲ ಮೇಡಮ್, ಅವ್ರು ತೀರ್ಕೊಂಡು ತುಂಬಾ ವರ್ಷ ಆಯ್ತು. ಅವ್ರು ತೀರ್ಕೊಳ್ಳೋದು ಒಂದ್ ವಾರ ಅನ್ನೋವಾಗ ಹೇಳಿದ್ರು, ಯಾರನ್ನೇ ಆಗ್ಲಿ ಕಲ್ಲಲ್ಲಿ ಹೊಡೆಯೋದ್ಕಿನ್ನ ಬೆಣ್ಣೆಲ್ಲಿ ಹೊಡೆದ್ ನೋಡು ಮಗಳೇ.
1: ತುಂಬಾ ಕಷ್ಟ ಅಲ್ವೇನ್ರಿ ಆತರ ಅಭ್ಯಾಸ ಮಾಡ್ಕೊಳ್ಳೋದು?
0: ಆದ್ರೆ ಕಷ್ಟ ಅಂತ ಅಂದ್ರೆ ಮೇಡಮ್, ಜೀವನದ ಪಕ್ವತೆ ಅಂತ ಬರುತ್ತಲ್ಲ. ಆಗ ನಮ್ಗುನು ಈಗ ನಾವು 30 ವರ್ಷದಲ್ಲಿ ಇದ್ದಾಗ ಹೇಗಿದ್ವಿ, 50 ವರ್ಷ ಆದಾಗ ಹೇಗಿದ್ವಿ ಅನ್ನೋದು ಮೇಡಮ್. ಆ 20 ವರ್ಷದ ಅನುಭವ ಏನ್ ಕಲಿಸ್ತು ಅಂತ ಅಂತಾರಲ್ವಾ ಮೇಡಮ್. ಹಾಗಾಗಿ ಒಂದೊಂದ್ ವರ್ಷ ಆದಂಗು ನಾವು ಎಷ್ಟು ರಿಲಯಬಲ್ ಆಗಿರ್ತೀವಿ, ಎಷ್ಟು ನಮ್ಗೆ ಅಸ್ತಿತ್ವ ಕೊಡತರ, ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಇರೋ ತರ ಕಲ್ತ್ಕೋಬೇಕಲ್ಲ ಮೇಡಮ್.
1: ನಿಜ ಅಂದ್ರೆ ಇವತ್ತಿನ ದಿನಗಳಲ್ಲಿ 2026ನೇ ಇಸ್ವಿನಲ್ಲಿ ತುಂಬಾ ಓಡ್ತಾ ಇದೆ ಬದುಕು, ನಾಗಾಲೋಟ ಅಂತಾರಲ್ಲ ಹಂಗೆ. ಈ ದಿನಕ್ಕೆ ನೀವು ಹೇಳಿದ ಮಾತು ಬಹಳ ಸತ್ಯ, ಎಲ್ಲರೂ ಅಳವಡಿಸ್ಕೊಳ್ಬೇಕಾಗಿರುವಂತದ್ದು. ಪ್ರತಿಯೊಂದು ವಿಷಯಕ್ಕೂ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟೇಟಸ್, ರೈಟ್ಅಪ್ಸ್ ಅದು ಇದು ಅನ್ಕೊಂಡು ಕಾಂಪಿಟೇಷನ್ ಬಿದ್ಬಿಟ್ಟಿದೀವಿ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಎಲ್ಲ ಕಡೆಗಳಲ್ಲಿ ಎಲ್ಲಿ ಒಳ್ಳೇದ್ ಕಾಣುತ್ತೋ, ಎಲ್ಲಿ ಒಳ್ಳೇದ್ ಸಿಗುತ್ತೆ ಅಂತ ಹುಡುಕೊಂಡು ಅದನ್ನ ಅಳವಡಿಸ್ಕೊಳ್ಳೋದು ಬಹಳ ಚಂದ ಅಂತ ಹೇಳಿದ್ರಿ. ಆಯ್ತು, ಸಂತೋಷ ಆಯ್ತು ನಿಮ್ ಮಾತು ಕೇಳಿ. ಮರ್ಯಾದ ದೀಪಾವಳಿ ಸಿನಿಮಾದ ಹಾಡು ಕೇಳೋಣ.
0: ನಮಸ್ತೆ.
1: ಧನ್ಯವಾದ.

0: ಹಲೋ
1: ಹಲೋ ಮೇಡಮ್
0: ನಮಸ್ತೆ, ಯಾರು ಮಾತಾಡ್ತೀರಿ?
1: ನಮ್ಮ ಹೆಸರು ಎಚ್ ಪಿ ಉಚ್ಚೇಗೌಡ ಮೇಡಮ್, ಅಲಗಾಪುರ ಗ್ರಾಮ ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು.
0: ಹೇಳಿ ಉಚ್ಚೇಗೌಡರು, ಸರಿಯಾಗಿ ಕೇಳಿಸ್ತಾ ಇದೆಯಾ ಮಾತು? ಎಲ್ಲಾರ್ಗೂ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳಿದ್ರ
1: ನಿಮಗೆ ಮತ್ತೆ ವಿವಿಧ ಭಾರತಿ ಎಲ್ಲಾ ಆರ್ಜಿಗಳಿಗೆ, ನಿಲಯದ ನಿರ್ದೇಶಕರಿಗೆ, ಮತ್ತೆ ವಿವಿಧ ಭಾರತಿ
0: ಆಕಾಶವಾಣಿಗೆ ಅಂದ್ರೆ ಅದರಲ್ಲಿ ಅಧಿಕಾರಿಗಳು ಬಂದ್ರು, ಸಿಬ್ಬಂದಿ ಬಂದ್ರು, ಕೇಳುಗರು ಬಂದ್ರು, ಎಲ್ಲರೂ ಬಂದ್ಬಿಟ್ರು.
1: ಹೌದು ಹೌದು ಮೇಡಮ್. ಎಲ್ಲ
0: ಹೇಗಿದೆ ನಿಮ್ಮಲ್ಲಿ ಗಣೇಶ ಹಬ್ಬ?
1: ತುಂಬಾ ಚೆನ್ನಾಗಿ
0: ಮಾಡ್ತೀರಾ ನೀವು?
1: ಹೌದು ಮೇಡಮ್. ಹೆಂಗೆ ಅಂದ್ರೆ ಗಣಪತಿಗೆ ತಗೋಬರ್ತೀವಿ, ಮತ್ತೆ ಗೌರಮ್ಮನ ಎಲ್ಲನೂ ಜೊತೆ ಸೇರಿಸ್ಕೊಂಡು ಪೂಜೆಗಳು ಮಾಡಿ ಮತ್ತೆ ನಾವು ಎಲ್ಲ ಮೆರವಣಿಗೆ ಮಾಡಿ ಊರ್ಲೆಲ್ಲ ಕುಣ್ಕೊಂಡು ಜಾಗಟ ಹೊಡ್ಕೊಂಡು ತಗೊಂಡೋಗಿ ಕೆರಲ್ಲಿ ಬಿಡಕ್ಕೆ ನೀರಿಲ್ಲ ಈ ಸಾರಿ, ಸ್ವಲ್ಪ ನೋಡ್ಬೇಕು ಏನ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ. ಬಾವಿಗಳಿಗೆ ಬಿಡ್ಬೇಕಂತ ಇದೀವಿ. ಯಾವ್ದಾದ್ರು ಬಾವಿಲಿ
0: ಬಾವಿಲಿ ನೀರಿದ್ಯಾ?
1: ಕೆಲವು ಬಾವಿಗಳಲ್ಲಿ ನೀರಿದೆ, ಅವ್ರು ನೀರ್ ಅದರಲ್ಲೇ ಕುಡಿತಾವ್ರೆ, ಬಿಡ್ತಾರ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು.
0: ಯಾವ ಹಾಡು? ಮರ್ಯಾದೆ ಮಹಲು ಸಿನಿಮಾದ ಗಣಪತಿ ಹಾಡು.
1: ಮರ್ಯಾದಿ ಮಹಲ್ನಲ್ಲಿ ಓಂಕಾರ ಗಣಪತಿಯೇ ಕೋಟಿ ವಂದನೆ ಈ ಹಾಡು ಮೇಡಮ್ ನಮಗೆ ನಿಮಗೆ ನಮ್ಮ ಅಳಿಯ ಡಾಕ್ಟರ್ ಚಂದ್ರಾಜು, ಪೂರ್ಣಚಂದ್ರ ತೇಜಸ್ವಿ, ಕೆಂಪಮ್ಮ, ಅರುಣ್ ಕುಮಾರ್, ಪೂರ್ಣಿಮಾ, ಮತ್ತೆ ಮೈಸೂರಲ್ಲಿ ಎಂ ಕೆ ಶಂಕರ್, ಸುನೀತಾ, ರೋಹನ್, ರಿಷಿಕ್, ಚಿಂಟು, ಇವರೆಲ್ಲರಿಗಾಗಿ, ಮತ್ತೆ ಶ್ಯಾಮಲಾ ಪ್ರಕಾಶ್ ಅವ್ರಿಗಾಗಿ, ನಿಮಗಾಗಿ.
0: ಶ್ಯಾಮಲಾ ಪ್ರಕಾಶ್ ನಮ್ಮ ಕೇಳುಗರು.
1: ಹೌದು, ಚಿತೃಪ್ತಿಯಿಂದ ಇದಾರೆ ಅವರು. ಅವ್ರಿಗೆ ಮತ್ತೆ ಇನ್ನೊಬ್ರು ಕೋಲಾರದಲ್ಲಿ ಇದಾರೆ, ಆಶಾ ಪ್ರಕಾಶ್ ಅಂತ, ಅವರು ತುಂಬಾ ಹಿರಿಯರು ಅವರು, ಅವ್ರಿಗೋಸ್ಕರ ಈ ಹಾಡು ಮೇಡಮ್.
0: ಆಗ್ಲಿಪ್ಪ, ನೀವ್ ಯಾರ್ಯಾರ ಹೆಸರು ಹೇಳಿದ್ರೆ ಅವ್ರೆಲ್ಲರಿಗೋಸ್ಕರ ಈ ಹಾಡು.
1: ಓಕೆ ಮೇಡಮ್,
0: ನಮಸ್ತೆ ನಮಸ್ತೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಮಸ್ತೆ.
4: ನಮಸ್ತೆ,
3: ಯಾರು ಮಾತಾಡೋದು?
4: ಕಾರ್ಪಲ ಸಾಲ್ತಿ ಈದ್ ಗ್ರಾಮದಿಂದ, ದಯಾನಂದ ದೇವಾಡಿಗ ಅಂತ ಹೇಳಿ.
3: ದಯಾನಂದ ದೇವಾಡಿಗ, ಹೇಳಿ ದಯಾನಂದ ಅವರೇ.
4: ಏನಿಲ್ಲ, ಗೌರಿ ಗಣೇಶ ಹಬ್ಬದ ನಿಮ್ಗೆಲ್ಲ ಶುಭಾಶಯಗಳು.
3: ನಿಮ್ಗೂ ಕೂಡ ಬೆಳಗ್ಗೆಯಿಂದ ಅದನ್ನೇ ಹೇಳ್ತಾ ಇದೀವಿ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೀವೇನ್ ಮಾಡ್ತೀರಾ ಹಬ್ಬಕ್ಕೆ?
4: ನಾವು ಹಬ್ಬಕ್ಕೆ ನಾವು ಗಣಪತಿ ಪ್ರತಿಷ್ಠೆ ಮಾಡ್ತೇವೆ ಇಲ್ಲಿ ನಮ್ಮ ಊರಲ್ಲಿ.
3: ಊಟ ಹೇಳಿ, ಏನ್ ಸಿಹಿ ಅಡುಗೆ ಮಾಡ್ತೀರಾ? ಕಡಬು, ಮೋದಕ?
4: ಕಡಬು, ಮೋದಕ, ಮತ್ತೆ ಪಾಯಸ.
3: ಓಹೋ,
4: ಪಾಯಸ ಮಾಡ್ತೇವೆ.
3: ಯಾವ್ದ್ರದ್ದು ಪಾಯಸ?
4: ಲಾಡು, ಗೋಧಿ ಕಡಿಗೆ ಪಾಯಸ ಮಾಡ್ತೇವೆ.
3: ಲಾಡು ಮಾಡ್ತೀರಿ?
4: ಹೌದು.
3: ಓ, ಬರ್ಬೇಕಪ್ಪ ಹಾಗಾದ್ರೆ ಲಾಡು ತಿನ್ನಕ್ಕೆ.
4: ಬರ್ಲಿ ಬರ್ಲಿ ಬನ್ನಿ ಬನ್ನಿ. ನಿಮ್ದೊಂದ ಕರೆ ಮಾಡಿದ್ದೆ ನಾನು ಏಪ್ರಿಲ್ ಅಲ್ಲಿ. ಮಾಡಿದ್ದೆ ಹೌದು. ನಾವು ಕಾಡಿನ ಮಧ್ಯದಲ್ಲಿ ಇರುದು, ನಾವು ಕಾರ್ಕಳ ತಾಲೂಕು ಈದ್ ಗ್ರಾಮ ಅಂತ ಹೇಳಿ ನಮ್ದು. ಹೌದು,
3: ಕಾಡಲ್ಲಿದ್ದೀರಾ?
4: ಹೌದು, ಕಾಡಿನ ಮಧ್ಯದಲ್ಲಿ ಇದೆ. ಕಾಡಿನ ಬದಿ ಪಶ್ಚಿಮ ಘಟ್ಟದ ರಾಷ್ಟ್ರೀಯ ಉದ್ಯಾನವನ ಕಾಡಿನ ಮಧ್ಯದಲ್ಲಿ ಬದಿಯಲ್ಲಿ ನಮ್ಮ ಊರು. ನೀರಿಗೆ ಏನು ತೊಂದ್ರೆ ಇಲ್ಲ ನಮ್ಗೆ.
3: ಹೌದಾ? ನೋಡಿ, ನೀವು ಒಬ್ಬರೇ ಮಾತು ಹೇಳಿದ್ದು.
4: ಹೌದೌದು, ನೀರಿಗೆ ಏನು ತೊಂದ್ರೆ ಇಲ್ಲ.
3: ಏನ್ ನದಿ ಇದೆಯಾ?
4: ನದಿ ಇದೆ ಹತ್ರದಲ್ಲಿ, ಕಾಡಿನ ಬದಿಯಲ್ಲಿ ನದಿ ಇದೆ. ನಮ್ಗೆ ಹರಿಯುವ ನದಿ ನೀರು ಬರ್ತಾ ಇದೆ ಕುಡಿಲಿಕ್ಕೆ ಎಲ್ಲ. ನೀರೆಲ್ಲ ಎಲ್ಲ ಇಲ್ಲ ಅಂತ ಏನಿಲ್ಲ,
3: ಯಾವಾಗ್ಲೂ ನೀರಿರುತ್ತೆ.
4: ನೀರಿರುತ್ತೆ, ಹೌದು.
3: ಏನ್ ಕೆಲಸ ಮಾಡ್ತೀರಿ ನೀವು?
4: ಕೆಲಸ ನಾವು ಬೇರೆ ಕೆಲಸ, ಮೇಸ್ತ್ರಿ ಕೆಲಸ, ಮನೆ ಕಟ್ಟೋದು, ಫೌಂಡೇಶನ್ ಮಾಡೋದು. ಇದೆ
3: ಅಂದ್ರೆ ನಿಮ್ದು ಊರ ಅಥವಾ ನೀವು ಮಾತ್ರ ಅಲ್ಲಿ ಹೋಗಿ ಮನೆ ಕಟ್ಕೊಂಡಿರದ?
4: ನಾವಲ್ಲ, ಕೆಲವು ಜನ ಸೇರಿ ನಾವು. ಮತ್ತೆ ಈಗ ಸ್ವಲ್ಪ ಕೆಲಸ ಕಡಿಮೆ ಉಂಟು, ಹೊಯ್ಗೆ ಎಲ್ಲ ಸಿಗುದಿಲ್ಲ ಇಲ್ಲಿ. ಕೆಂಪು ಕಲ್ಲು ಸ್ವಲ್ಪ ರೇಟ್ ಹೆಚ್ಚಿಗಾಗಿದೆ, ಅದರಿಂದ ಬಡವರು ಸ್ವಲ್ಪ ಕೆಲಸ ಮಾಡಿಸೋದಿಲ್ಲ, ಅದರಿಂದ ಸ್ವಲ್ಪ ಕೆಲಸ ಕಡಿಮೆ ಇದೆ. ಈಗ
3: ದುಡ್ಡಿದ್ದವ್ರು ಮಾತ್ರ ಕೆಲ್ಸಕ್ಕೆ ಕರೀತಾರೆ,
4: ದುಡ್ಡಿದ್ದವರು ಕೆಲಸ ಮಾಡ್ತಾರೆ. ಹೌದು,
3: ಅವ್ರು ಕಷ್ಟನೇ, ಯಾಕಂದ್ರೆ ಮಳೆ ಇಲ್ಲ ಅಂದ್ರೆ ಅವ್ರಿಗೂ ಬೇಕಲ್ವಾ, ಬರ್ಬೇಕಲ್ಲ ಆದಾಯ.
4: ಹೌದು, ಬೆಳೆಯನ್ನು ತೆಗಿಲಿಕ್ಕೆ ಇಲ್ಲ, ಪ್ರಾಣಿಗಳಿಗೆ ಸರಿಯಾಗಿ ಹೋಗ್ತಾರೆ.
3: ಕರೆಕ್ಟ್.
4: ಹೌದು, ಬೆಳೆ ಬೆಳೆಯಲ್ಲಿದ್ರೆ ಪ್ರಾಣಿಗಳು ನವಿಲು, ಕಾಡು ಹಂದಿ, ಕಾಡು ಕೋಣ ಎಲ್ಲ ಬಂದು ತಿಂದಾಗ್ತವೆ ಅದನ್ನು.
3: ನಿಜ, ನಿಮ್ಮನೆ ಹತ್ರ ಎಲ್ಲ ಕಾಡಲ್ಲಿರೋದು? ನಿಮ್ಮನೆ ಹತ್ರ ಯಾವ ಕಾಡು ಪ್ರಾಣಿಗಳೆಲ್ಲ ಬರುತ್ತೆ?
4: ಯಾವ ಕಾಡು ಕೋಣ, ಕಾಡು ಹಂದಿ, ಜಿಂಕೆ, ಕಡವೆ ಎಲ್ಲ ಬರುತ್ತೆ. ಚಿರತೆ,
3: ಆನೆ ಬರುತ್ತಾ?
4: ಆನೆ ಇಲ್ಲ, ಆನೆ ಒಂದು ಇಲ್ಲ ಇಲ್ಲಿ, ಆನೆ ನಿಲ್ಲಿಕ್ಕೆ ಅವುಗಳಿಗೆ ಜಾಗ ಇಲ್ಲ. ಇದು ಇಳಿಜಾರು ಪ್ರದೇಶ ಅಲ್ಲ, ಇಳಿಜಾರು ಎತ್ತರ ಬೆಟ್ಟಗಾಡು. ಅದು ಆ ಕಡೆ ಎಲ್ಲ ಇದೆ, ಬೆಳ್ತಂಗಡಿ ಆ ಕಡೆ ಎಲ್ಲ ಇದೆ, ನಮ್ಮ ಇಲ್ಲಿ ಇಲ್ಲ. ಬೇರೆ ಎಲ್ಲ ಪ್ರಾಣಿಗಳಿವೆ ಇಲ್ಲಿ. ಹೌದು,
3: ಹೇಳಿ ಯಾವ ಹಾಡ ಕಣ ನಿಮ್ಗೋಸ್ಕರ?
4: ನಮ್ಗೆ ಸಾಹಸಿಂಹ ಚಿತ್ರ ಹಾಡು ಕೃಷ್ಣ.
3: ನವಿಲು ಬರಲ್ವಾ ಅಂತ ಕೇಳ್ತಾ ಇದಾರೆ ಒಬ್ರು.
4: ಯಾರು?
3: ನವಿಲು ಬರಲ್ವಾ ನಿಮ್ಮನೆ ಸುತ್ತಮುತ್ತ?
4: ನವಿಲು ಹಿಂದಿಯಿಂದಾಗಿ ಬರ್ತಾರೆ, ಹಿಂದಿಯಿಂದಾಗಿ ಬರ್ತಾರೆ. ನವಿಲು

0: ಇವತ್ತು ಏನು ತರಕಾರಿ ಅಂತೂ ಮಾಡ್ಲಿಕ್ಕೆ ಇಲ್ಲ ನಮ್ಗೆ ನಾವಿಲ್ಲಿ, ಅದ್ರ ಹೂವೇ ಕಿತ್ತಾಗೆ ಕಿತ್ತಾಗ್ತಾ ಹೋಗೋದು.
1: ಹಾಗೆ ನಿಮ್ ಜೊತೆಗೆ ಯಾರಿದ್ದಾರೆ?
0: ನನ್ನ ಹೆಂಡತಿದ್ದಾಳೆ.
1: ಆಯ್ತಾ ಅಡಿಗೆ ಇಲ್ಲ?
0: ಅಡಿಗೆ ಆಯ್ತು.
1: ನೀವು ಮಾಡಿದ್ರ ಅವ್ರು ಮಾಡಿದ್ರ?
0: ಅವಳೇ ಮಾಡುದು, ಕೊಡ್ತೇರ ಅವಳಲ್ಲಿ. ನಮಸ್ತೆ ಮೇಡಮ್.
1: ನಮಸ್ತೆ, ನಿಮ್ಮ ಹೆಸರು?
0: ಜಯಶ್ರೀ.
1: ಜಯಶ್ರೀ, ಏನ್ ಮಾಡ್ತಾ ಇದ್ರಿ ಕೆಲ್ಸ ಇವತ್ತು?
0: ನಾನು ಆಶಾ ಕಾರ್ಯಕರ್ತೆ ಮಾಡ್ತೇನೆ.
1: ಓ, ಮುಗಿತಾ ಸ್ಕೂಲು?
0: ಇದು ಫೀಲ್ಡ್ ವರ್ಕ್ ನಮ್ದು.
1: ಏನು ಫೀಲ್ಡ್ ವರ್ಕ್ ಅಂದ್ರೆ?
0: ಆಶಾ ವರ್ಕರ್, ಹೆಲ್ತ್ ಡಿಪಾರ್ಟ್ಮೆಂಟ್.
1: ಎಲ್ಲಿ, ಯಾವ್ದು ವಿಲೇಜ್ ಹೋಗ್ತೀರಾ ನೀವು? ನಿಮ್ಮೂರು ಯಾವ್ದು ಹೇಳಿದ್ರಿ?
0: ನಮ್ಮೂರು ಇದು ಕಾರ್ಕಳ.
1: ಕಾರ್ಕಳಕ್ಕೆ ಹೋಗ್ಬೇಕಾ? ಈಗ ಏನ್ ನಡೀತಾ ಇದೆ ನಿಮ್ಮ ಆಶಾ ಕಾರ್ಯಕರ್ತರಿಗೆ, ಏನಾದ್ರು ಟಾರ್ಗೆಟ್ ಇದೆಯಾ ಸದ್ಯಕ್ಕೆ?
0: ಈಗ ಇದು ಮಳೆ ಜಾಸ್ತಿ ಅಲ್ಲ.
1: ಯಾವ್ದು?
0: ಮಳೆ ಜಾಸ್ತಿ ಅಲ್ಲ.
1: ಮಳೆನೇ ಇಲ್ವಲ್ಲ
0: ಜ್ವರ.
1: ನಿಮ್ ಕಡೆ ಮಳೆ ಉಂಟಾ?
0: ಈಗ ಮೊನ್ನೆ ಇಲ್ಲ, ಕಮ್ಮಿ ಆಗಿದೆ. ಮಳೆ ಜಾಸ್ತಿ ನಮ್ಗೆ ಈ ಕಡೆ.
1: ಓಹೋ, ಹಾಗೆ. ಆಯ್ತು, ನಿಮ್ ಇಷ್ಟದ ಹಾಡು ಯಾವ್ದು? ನಿಮ್ ಮನೆಯವ್ರು ಕೇಳಿದ್ದಾರೆ ಸಾಹಸ ಸಿಂಹ ಸಿನಿಮಾ ಹಾಡು ಅಂತ. ಇಬ್ರಿಗೂ ಅದೇ ಇಷ್ಟನಾ?
0: ಹೌದಾ.
1: ಧನ್ಯವಾದ, ನಮಸ್ಕಾರ.
0: ನಮಸ್ತೆ.

0: ಸಾಹಸ ಸಿಂಹ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಚಿ ಉದಯ ಶಂಕರ್ ಅವರು ಬರೆದಿದ್ರು. ಸತ್ಯಂ ಅವರ ಸಂಗೀತವಿತ್ತು. ಈಗ ನಮಸ್ಕಾರ.
1: ಹಲೋ, ನಮಸ್ತೆ
0: ಹೇಳಿ.
1: ಹಾಸನಿಂದ
0: ಶೋಭಾ ಅವರೇ, ಹಾಸನದಲ್ಲಿ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್. ನಾನು ಈಗ ಬೆಂಗಳೂರಲ್ಲೇ ಇದ್ದೀನಿ.
0: ಹೇಳೋದು ಮಾತ್ರ ಶೋಭಾ ಹಾಸನ್ ಅಂತ.
1: ಹೌದು ಮೇಡಮ್.
0: ಆದ್ರೆ ನೀವು ಬೆಂಗಳೂರು ವಾಸಿನಾ ಹಾಸನ ವಾಸಿನಾ?
1: ಹಾಸನ ವಾಸಿ
0: ಮೇಡಮ್.
1: ಹಾಗಾಗಿ ನನ್ನ ಮಕ್ಕಳು ಇಲ್ಲಿದ್ದಾರೆ, ಅದಕ್ಕೆ ಬಂದಿದ್ದೀನಿ ಮೇಡಮ್ ಹಾಸನದಿಂದ
0: ಬೆಂಗಳೂರಿಗೆ. ಆಯ್ತು, ಹೇಳಿಪ್ಪ ಏನ್ ಸಮಾಚಾರ, ಹೇಗಿದ್ದೀರಾ, ಎಲ್ಲ ಹೇಗ್ ನಡೀತಾ ಇದೆ?
1: ಎಲ್ಲ ಚೆನ್ನಾಗಿದೆ ಮೇಡಮ್. ಗೌರಿ ಗಣೇಶ ಒಟ್ಟಿಗೆ ಬಂದಿದ್ದ, ಒಂದೇ ದಿವಸ ರಜಾ ಸಿಕ್ಕಿದೆ ನಮ್ಗೆ. ಯಾವಾಗ್ಲೂ ಎರಡು ರಜಾ ಸಿಗೋದು, ಒಂದು ಆರೆ ಚಕ್ದು ಒಂದು ಮಾಮೂಲಿ ಜಿ ಎಚ್ ಸಿಗೋದು. ಈಗ ಒಟ್ಟಿಗೆ ಬಂದಿದ್ರಿಂದ ಏನ್ ಸಮಸ್ಯೆ ಇಲ್ಲ, ಕೆಲಸಗಳು ಒಟ್ಟಿಗೆ.
0: ನೀವು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಿ, ನಾವು ಮಾಧ್ಯಮ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ. ನಮ್ಗೆ ನಿಮ್ಗೆ ಎಸೆನ್ಶಿಯಲ್ ಸರ್ವಿಸ್ ಅಂತ ಆಗಿರೋದ್ರಿಂದ ತೀರಾ ಅಗತ್ಯ ಆದ್ರೆ ಮಾತ್ರ ರಜಾ ಸಿಗೋದು. 24/7 ನೀವೆಲ್ಲ.
1: ಹೌದು ಮೇಡಮ್, ಯಾವ ಕರೆದ್ರೂ ಇರಬೇಕು.
0: ಹಾಗಾಗಿ ನಾವೊಂಥರ ಖುಷಿ ಪಡ್ಬೇಕು, ಯಾಕಂದ್ರೆ ಇಷ್ಟು ಒಳ್ಳೆ ಜನರಿಗೆ ನಮ್ ಕೈಲಾದಷ್ಟು ಮಾಡ್ಲಿಕ್ಕೆ ಅವಕಾಶ ಆಗಿದೆಯಲ್ಲ.
1: ಅದೊಂದು ಭಾಗ್ಯ ಮೇಡಮ್ ನಮ್ಗೆ, ಸಾಮಾನ್ಯರ ಜೊತೆ ಬೆರೆಯೋದಕ್ಕೊಂದು ಭಾಗ್ಯ ಇದು.
0: ಹೌದು,
1: ನಾವು ಪರಿಚಯ ಇಲ್ದವ್ರು ಪರಿಚಯ ಆಗ್ತೀವಿ. ಆಗ
0: ಖಂಡಿತ ಖಂಡಿತ, ನಮ್ ಪರಿಚಯನು ಬೇಡ, ನಮ್ ಕೆಲಸ ಜನರಿಗೆ ತಲುಪಿದ್ರೆ ಸಾಕು.
1: ಹೌದು ಮೇಡಮ್, ನಿಜ. ಅದು ಒಂದು ಸೇವೆ ಕೊಡೋದ್ರಿಂದ ನಮ್ಗೆ ಒಂದು ತೃಪ್ತಿ ಇರುತ್ತೆ.
0: ಹೌದು ಹೌದು, ನಮ್ಗೆ ಜನಗಳಿಗೆ ಯಾವ್ದೋ ಒಂದ್ ತರದಲ್ಲಿ ತಲುಪೋದಕ್ಕೆ ಒಂದು ಮೀಡಿಯಂ ಇದೆಯಲ್ವಾ, ಅಷ್ಟೇ ಸಾಕು.
1: ಹೌದು ಮೇಡಮ್, ಅದೊಂದು ಸಾಧನೆ, ಒಂದು ಒಳಗೆ ಹೋಗೋದಕ್ಕೆ ಒಂದು ರೂಟ್ ಅದು.
0: ಖಂಡಿತ ಖಂಡಿತ ಖಂಡಿತ.
1: ಹಬ್ಬದ ಶುಭಾಶಯಗಳು ಮೇಡಮ್
0: ನಿಮ್ಗೂ ಕೂಡ,
1: ಮತ್ತೆ ಆಕಾಶವಾಣಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್.
0: ಹೇಳಿ ಯಾವ ಹಾಡ್ಬೇಕು?
1: ಶಬರಿಮಲೆ ಅಯ್ಯಪ್ಪ ಫಿಲಂ ಇಂದ.
0: ಗಣಪತಿ ನೀ ನಮ್ಮ ಗೆಲುವಾಗಿ ಬಾ ಅಂತ ಹೇಳಿ
1: ಎಲ್ಲರಿಗೂ ಗೆಲುವು ಕೊಡ್ಬೇಕು
0: ಮೇಡಮ್.
1: ವಿಜ್ಞಾನಾಥಕ
0: ಒಳ್ಳೆ ಹಾಡು ಶೋಭಾ ಅವ್ರೆ, ಕೇಳೋಣಲ್ಲ?
1: ಹೌದು ಮೇಡಮ್, ತುಂಬಾ ವಿ ಎಸ್ ರಾಯ್ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ.
0: ಹೌದು,
1: ಕೇಳಕ್ಕೆ ತುಂಬಾ ಸುಶ್ರಾವಯವಾಗಿದೆ.
0: ಖಂಡಿತ ಕೇಳೋಣ. ಧನ್ಯವಾದಗಳು ಕರೆ ಮಾಡಿ ಇಷ್ಟು ಚಂದದ ಹಾಡನ್ನ ಕೇಳಿದಕ್ಕಾಗಿ. ನಮಸ್ತೆ. ವಿಜಯ ನರಸಿಂಹ ಅವರು ಬರೆದ ಗೀತೆ, ಕೆ ವಿ ಮಹದೇವನ್ ಅವರ ಸಂಗೀತ, ವಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಹಾಡು.

0: ಶನಿವಾರದ ಮಧ್ಯಾಹ್ನದ ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. 102.9 FM ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಗತಿಯಲ್ಲಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ರಾಷ್ಟಗಳು ಪಾಲ್ಗೊಂಡಿವೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ನವದೆಹಲಿಗೆ ಆಗಮಿಸಿದ್ದಾರೆ. ಶೃಂಗಸಭೆಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಿ ಜಿನ್ಪಿಂಗ್ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ನಡೆದಿರುವಂತಹ 18ನೇ ಬ್ರಿಕ್ಸ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಆಗಮಿಸಿರುವಂತಹ ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರನ್ನು ಭೇಟಿಯಾಗಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸುವ ನಿಟ್ಟನಲ್ಲಿ ಚರ್ಚೆ ನಡೆಸಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ನಡೆದಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಹೊರಗುತ್ತಿಗೆ ಆಧಾರದಲ್ಲಿ ಪಶು ವೈದ್ಯರ ನೇಮಕಕ್ಕೆ ಚಿಂತನೆ ನಡೆಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ತನ್ನ ಪ್ರಮುಖ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇರಾನ್ ಡ್ರೋನ್ ದಾಳಿ ಮೂಲಕ ಗುರಿಯಾಗಿಸಿಕೊಂಡ 1 ದಿನದ ಬಳಿಕ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕಾಶ್ಮೀರದಲ್ಲಿರುವಂತಹ ಭಯೋತ್ಪಾದಕರಿಗೆ ಶಸ್ತಾಸ್ತ್ರ, ಹಣಕಾಸು ನೆರವು ಮತ್ತು ನಿರ್ದೇಶನಗಳನ್ನು ನೀಡಿದ ಆರೋಪದ ಮೇಲೆ ಎಲ್ಇಟಿ ಮುಖ್ಯಸ್ಥ ಹಫೀಜ್ ಸಯೀದ್ ವಿರುದ್ಧ ಎನ್ಐಎ ನ್ಯಾಯಾಲಯ 2ನೇ ಜಾಮೀನು ರಹಿತ ವಾರೆಂಟ್ ಜಾರಿಗೊಳಿಸಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಯುಎಸ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ 8ನೇ ಶ್ರೇಯಾಂಕಿತ ಬೆನ್ ಶೆಲ್ಟನ್ ಅಗ್ರಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರವ್ ಅವರೊಂದಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದ್ದಾರೆ. ಚೀನಾದಲ್ಲಿ ನಡೆಯುತ್ತಿರುವಂತಹ ಮಹಿಳೆಯರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತದ ಮಹಿಳಾ ತಂಡ 5-1 ಗೋಲುಗಳ ಅಂತರದಿಂದ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶ ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೇ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವರದಾ ಚಿತ್ರದ ಗೀತೆಯೊಂದನ್ನು ಕೇಳಿ. ಕೆ ಕಲ್ಯಾಣ್ ಅವರು ಬರೆದಿದ್ದಾರೆ. ಎಸ್ ಪ್ರದೀಪ್ ವರ್ಮಾ ಅವರ ಸಾಹಿತ್ಯಕ್ಕೆ ಸಂತೋಷ್ ವೆಂಕಿ ಧ್ವನಿಯಾಗಿದ್ದಾರೆ.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟ್ರಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷ್ಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನಾ, ಅರಿನಾ ಸಬಲೆಂಕಾ ಸೆಣಸು. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಗತಿಯಲ್ಲಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ರಾಷ್ಟಗಳು ಪಾಲ್ಗೊಂಡಿವೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಹಾಗೂ ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭಾಗವಹಿಸಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಮತ್ತು ಅಬುದಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯಾರಾ ಪ್ರತಿನಿಧಿಸಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗವಹಿಸಿದ್ದಾರೆ. ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭಗೊಂಡಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಭಾರತ್ ಮಂಟಪದಲ್ಲಿ ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಬಳಿಕ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಆಯೋಜಿಸಿರುವ ಭೋಜನಕೂಟ ನಡೆಯಲಿದೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಮಂತ್ರಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಪೈಕಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಅಬುಧಾಬಿ ಯುವರಾಜ, ಇಥಿಯೋಪಿಯಾ ಪ್ರಧಾನಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೆ ಮಿನ್ಹಾಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ನವದೆಹಲಿಗೆ ಆಗಮಿಸಿದ್ದಾರೆ. ಶೃಂಗಸಭೆ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜಿನ್ಪಿಂಗ್ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ನಾಳೆ ಪ್ರಧಾನಿ ಮೋದಿ ಅವರು ಸದಸ್ಯ ರಾಷ್ಟಗಳು ಮತ್ತು 10 ಪಾಲುದಾರ ರಾಷ್ಟಗಳ ನಾಯಕರನ್ನು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ, ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವ ಕುರಿತ ಮುಕ್ತ ಅಧಿವೇಶನಕ್ಕೆ ಸ್ವಾಗತಿಸಲಿದ್ದಾರೆ. ಪಾಲುದಾರ ರಾಷ್ಟಗಳಾದ ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲೆಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿವೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಥಿಯೋಪಿಯಾದ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಉಭಯ ನಾಯಕರು ಚರ್ಚೆ ನಡೆಸಿದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಆರ್ಥಿಕ ಸಹಕಾರ, ರಕ್ಷಣೆ ಮತ್ತು ಭದ್ರತಾ ಪಾಲುದಾರಿಕೆ ಹಾಗೂ ಸಾಮರ್ಥ್ಯ ವರ್ಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರಕ್ಕೆ ತಮ್ಮ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಸಭೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇಥಿಯೋಪಿಯಾದ ಭಾಗವಹಿಸುವಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಅದರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಸಾಮೂಹಿಕ ಧ್ವನಿಯನ್ನು ಬಲಪಡಿಸಲು ಸಹಾಯ ಮಾಡಿದೆ ಎಂದು ಹೇಳಿದರು. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೂ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,77,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ PMAYU 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಈ ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದ ಸಿಂಗ್, PMAYU 2.0 ದ ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲಾ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ PMKMY ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಯೋಜನೆಯನ್ನು 2019 ಈ ದಿನದಂದು ಪ್ರಾರಂಭಿಸಲಾಯಿತು. ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆ ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಕಳೆದ 7 ವರ್ಷಗಳಲ್ಲಿ PMKMY ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಅವರಿಗೆ ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ನೆರವು ನೀಡುತ್ತದೆ. ಸೌದಿ ಅರೇಬಿಯಾ ತನ್ನ ಪ್ರಮುಖ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈ ಸೌಲಭ್ಯವನ್ನು ಡ್ರೋನ್ ದಾಳಿಯಲ್ಲಿ ಗುರಿಯಾಗಿಸಿಕೊಂಡು 1 ದಿನದ ನಂತರ ದೇಶದ ಇಂಧನ ಸಚಿವಾಲಯವು ಮುನ್ನೆಚ್ಚರಿಕೆ ಕ್ರಮ ಎಂದು ಬಣ್ಣಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ನೊಂದಿಗಿನ ಇರಾನ್ ಯುದ್ದದ ಸಮಯದಲ್ಲಿ ಹೊರ್ಮುಸ್ ಜಲಸಂಧಿಯ ಅಡಚಣೆ ನಂತರ ಸೌದಿ ಅರೇಬಿಯಾದ ತೈಲ ರಫ್ತು ಮುಂದುವರಿಸುವ ಸಾಮರ್ಥ್ಯದಲ್ಲಿ ಪೂರ್ವ ಪಶ್ಚಿಮ ಪೈಪ್ಲೈನ್ ಪ್ರಮುಖ ಪಾತ್ರ ವಹಿಸಿದೆ. ಇರಾಕ್ನಿಂದ ಬಂದ ಹಲವಾರು ಡ್ರೋನ್ಗಳು ಈ ದಾಳಿಗೆ ಕಾರಣವಾಗಿವೆ ಎಂದು ಸೌದಿ ವಿದೇಶಾಂಗ ಸಚಿವಾಲಯ ಆರೋಪಿಸಿದೆ. ಇರಾಕ್ ಸರ್ಕಾರವು ದಾಳಿಯನ್ನು ಖಂಡಿಸಿದ್ದು ತನಿಖೆಗೆ ಆದೇಶಿಸಿದೆ. ಯೆಮೆನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರದ ದಕ್ಷಿಣ ಪ್ರವೇಶದವರದಲ್ಲಿರುವ ಬಾಬ್ ಎಲ್ ಮಂಡೆಬ್ ಜಲಸಂಧಿಯ ಮೋಖಾ ಬಂದರು ಮತ್ತು ಆಯಕಟ್ಟಿನ ದ್ವೀಪವಾದ ಪೆರಿಮ್ ಅನ್ನು ವಶಪಡಿಸಿಕೊಂಡ ನಂತರ ಈ ಪೈಪ್ಲೈನ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ 8ನೇ ಶ್ರೇಯಾಂಕಿತ ಬೆನ್ ಶೆಲ್ಟನ್ ಅವರು ಅಗ್ರ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ್ ಅವರೊಂದಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದ್ದಾರೆ. ಜರ್ಮನಿಯ ಜ್ವೆರೆವ್ ಅವರು ಇಂದು ಬೆಳಗ್ಗೆ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಶ್ರೇಯಾಂಕರಹಿತ ರಷ್ಯಾದ ಆಟಗಾರ ಕರೆನ್ ಖಚನೋವ್ ಅವರನ್ನು 6-3, 7-6, 7-6 ಸೆಟ್ಗಳಿಂದ ಸೋಲಿಸಿದ್ದರು. ನಂತರ ಮತ್ತೊಂದು 4ನೇ ಸುತ್ತಿನ ಪಂದ್ಯದಲ್ಲಿ ಬೆನ್ ಶೆಲ್ಟನ್ 11ನೇ ಶ್ರೇಯಾಂಕಿತ ಫ್ರಾನ್ಸಿಸ್ ಟಯಾಪೋ ಅವರನ್ನು 4-6, 6-3, 6-3, 7-5 ಮಣಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಅವರು 2ನೇ ಶ್ರೇಯಾಂಕಿತ ಎಲೆನಾ ರೆಬಾಕಿನಾ ಅವರನ್ನು ಎದುರಿಸಲಿದ್ದಾರೆ. ಅಗ್ರ ಶ್ರೇಯಾಂಕಿತ ಬೆಲರೂಸ್ನ ಸಬಲೆಂಕಾ 7-5, 6-2 ಸೆಟ್ಗಳಿಂದ 3ನೇ ಶ್ರೇಯಾಂಕಿತ ಅಮೆರಿಕದ ಜೆಸಿಕಾ ಪೆಗುಲಾ ಅವರನ್ನು ಮಣಿಸಿದರೆ ಸೆಮಿಫೈನಲ್ನಲ್ಲಿ ಕಜಕಿಸ್ತಾನದ ರಿಬಾಕಿನಾ ಅವರು 4ನೇ ಶ್ರೇಯಾಂಕಿತ ಕೋಕೋ ಗಾಫ್ ಅವರನ್ನು ಸೋಲಿಸಿದರು. ರಿಬಾಕಿನಾ ಮತ್ತು ಸಬಲೆಂಕಾ 17 ಬಾರಿ ಮುಖಾಮುಖಿಯಾಗಿದ್ದಾರೆ. ಸಬಲೆಂಕಾ ತಮ್ಮ ಜಯಾಪಜಯ ದಾಖಲೆಯಲ್ಲಿ 10-7 ಮುನ್ನಡೆ ಸಾಧಿಸಿದ್ದಾರೆ. ಗ್ರ್ಯಾಂಡ್ಸ್ಲಾಮ್ ಫೈನಲ್ನಲ್ಲಿ ಇಬ್ಬರು ಈಗ 3ನೇ ಬಾರಿ ಎದುರಾಗುತ್ತಿದ್ದಾರೆ. ಚೀನಾದಲ್ಲಿ ನಡೆಯುತ್ತಿರುವ ಮಹಿಳೆಯರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಮಹಿಳಾ ತಂಡ 5-1 ಗೋಲುಗಳ ಅಂತರದಿಂದ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದೆ. ಭಾರತ ತಂಡ ಪ್ರಶಸ್ತಿಗಾಗಿ ಚೀನಾ ಮತ್ತು ಜಪಾನ್ ನಡುವಿನ 2ನೇ ಸೆಮಿಫೈನಲ್ ವಿಜೇತರನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷಿಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ ರಕ್ಷಣೆ ಸೇರಿ

ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನ ಅರಿನಾ ಸಬಲೆಂಕಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 1:23:45. ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1:20 ನಿಮ್ಮ ಕೋರಿಕೆಯ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಇದಕ್ಕಾಗಿ ನೀವು ನಮಗೆ ಮೆಸೇಜ್ ಕಳಿಸ್ಬೇಕು, ವಾಟ್ಸಪ್ ಮೆಸೇಜ್ ಕಳಿಸಿ, ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮಿಷ್ಟದ ಹಾಡು ಯಾವುದು ಅಂತ ನೀವು ನಮಗೆ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಹೌದು, 9483091029. ಈ ಸಂಖ್ಯೆಗೆ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮಿಷ್ಟದ ಹಾಡು ಯಾವುದು ಅಂತ ನೀವು ನಮಗೆ ಹೇಳಿದ್ರೆ ನಿಮ್ಮ ಹಾಡನ್ನು ನಾವು ವಿವಿಧ ಭಾರತಿ 102.9 FM ಪ್ರಸಾರ ಮಾಡ್ತೇವೆ. ಈಗಾಗಲೇ ಸಾಕಷ್ಟು ಜನರ ಸಂದೇಶಗಳು ನಮಗೆ ಬಂದಿದೆ. ಹಾಗೆ ಹನುಮಂತಪ್ಪ ಮಡಿವಾಳರ್ ಇವರು ಹೇಳ್ತಾ ಇದ್ದಾರೆ, ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ

ನಿಮ್ಮವರ ಧ್ವನಿಯಲ್ಲಿದೆ ಈ ಹಾಡು. ಚಿ ಉದಯಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ ಇದರ ಜೊತೆಗೆ. ಸರ್ವೇಶ ಮಠ ಗುಲ್ಬರ್ಗದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಬಂಗಾರದ ಹೂವು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಓಡುವ ನದಿ ಸಾಗರವ ಸೇರಲೇಬೇಕು ಈ ಹಾಡು ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರದ್ದೇ ಸಂಗೀತ ಹಾಡಿಗೆ.

ಸಾಕಷ್ಟು ಜನ ಮೆಸೇಜ್ ಕಳಿಸಿದ್ದೀರಿ, ನಿಮ್ಮ ಮೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ. ಒಬ್ಬೊಬ್ಬರ ಆಯ್ಕೆಯ ಹಾಡುಗಳು ಬಹಳ ವಿಶೇಷವಾಗಿದೆ. ಸೊಗಸಾದ ಎರಡು ಹಾಡುಗಳನ್ನು ನಾವೀಗ ಕೇಳ್ಕೊಂಡು ಬಂದ್ವಿ. ಮುಂದೆ ಗೌರಿ ಚಿತ್ರದ ಗೀತೆ. ಗೌರಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕುಮಾರ ಪಾರ್ಕ್ನಿಂದ ಅನುಪಮ ಅವರು ಮೆಸೇಜ್ ಮಾಡಿದರೆ, ಹಾಗೆ ಶಾಂತಿನಿ ಹಾಸನದಿಂದ ಮೆಸೇಜ್ ಕಳಿಸಿ ಹೇಳ್ತಾ ಇದ್ರೆ, ಶುಭಾಶಯ ಸಿನಿಮಾದ ಹಾಡು ಪ್ರೇಮ ವೀಣೆಯ ಶ್ರುತಿ, ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ರ. ನಿಮ್ಮಿಬ್ಬರಿಗೂ ಇಷ್ಟ ಆಗುವಂಥ ಹಾಡನ್ನು ನಾವೆಲ್ಲರೂ ಈಗ ಕೇಳೋಣ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ. ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

ಶನಿವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಕೋರಿಕೆಯ ಚಿತ್ರಗೀತೆಗಳು ಪ್ರಸಾರ ರಾಮಚಂದ್ರ, ಹಾಗೆ ಲಾವಣ್ಯ, ರೂಪಾ, ಶ್ರೀಧರ್ ಇವರು ಹೇಳ್ತಾ ಇದ್ರೆ ಎರಡು ರೇಖೆಗಳು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಬರ್ತಾ ಇದೆ. ಎರಡು ಹಾಡುಗಳು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಅಮೃತಧಾರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ, ಚೈತ್ರ ಅವರು ಹಾಡಿಗೆ ಧ್ವನಿಯಾಗಿದ್ರು. 2 ರೇಖೆಗಳು ಚಿತ್ರದ ಗೀತೆ, ಪಿ ಸುಶೀಲ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಹಾಡುಗಾರಿಕೆಯಲ್ಲಿತ್ತು. ಆರ್ ಎನ್ ಜೆ ಗೋಪಾಲ್ ಅವರು ಗೀತೆಯನ್ನ ಬರೆದಿದ್ರು. ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತವಿತ್ತು. ನಮ್ಮ ಈ ಕಾರ್ಯಕ್ರಮದ ಕೊನೆಯ ಹಾಡು ಚೆಲ್ಲಿದ ರಕ್ತ ಚಿತ್ರದಿಂದ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ವಿಲ್ಸನ್ ಗಾರ್ಡನ್ನಿನ ವಿಜಯ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪಿ ಸುಶೀಲ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಸಿ ವಿ ಶಿವಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ.

ನಿಮ್ಮ ಕೋರಿಕೆಯ ಚಿತ್ರಗೀತೆಗಳನ್ನು ಇದುವರೆಗೆ ನೀವು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 2 ಗಂಟೆ. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ಕೇಳೋಣ.

0: 102.9 FM.
1: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
2: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
1: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ. ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.
3: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
4: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
5: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಿಮ್ಮ ಕೋರಿಕೆಯ ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ಆಟೋರಾಜ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಮೆಸೇಜ್ ಮಾಡಿದ್ದಾರೆ. ಜೀವದೇಶಂಕರ್ ಅವರು ಬರೆದಿರುವ ಗೀತೆ ಇದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಇನ್ನು ಭಾವನಾ ರವಿ ಶಿರ ತುಮಕೂರಿನಿಂದ ಹೇಳ್ತಾ ಇದ್ದಾರೆ, ಅಮೆರಿಕ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ, ಸಂಗೀತ ಕಟ್ಟಿ ಇವರು ಹಾಡಿರುವ ಗೀತೆ, HS ವೆಂಕಟೇಶ್ ಮೂರ್ತಿಯವರ ಕವಿತೆ, ಮನೋಮೂರ್ತಿಯವರ ಸಂಗೀತ.

ಪೂರ್ಣಿಮಾ ಮೇಸ್ತ್ರಿ ಅವರಿಗಾಗಿ ಒರಟ ಐ ಲವ್ ಯು ಚಿತ್ರದ ಗೀತೆ ಪ್ರಸಾರವಾಯಿತು. ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿ, ಕೆ ಕಲ್ಯಾಣ್ ಅವರ ರಚನೆ, ಜಿ ಆರ್ ಶಂಕರ್ ಅವರು ಸಂಗೀತ ಸಂಯೋಜನೆ ಮಾಡಿದರು. ಸಮಯ 2:30. ಇನ್ನೀಗ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ನಡೆದಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಏಕಾಏಕಿ ನೇಮಕಾತಿಯನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಅವರು, ತನಿಖೆಯ ಬಳಿಕ ಕಾನೂನಿನ ಚೌಕಟ್ಟಿನೊಳಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರವೇ ಜಿಲ್ಲೆಯಲ್ಲಿ ಮೇವು ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಹೇಳಿದ್ದಾರೆ. ಲಂಚ ಪಾವತಿ, ವಿದೇಶಿ ಹೂಡಿಕೆಗಳು ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮಾಡಿರುವ ಆರೋಪಗಳನ್ನು ಉಲ್ಲೇಖಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಕಮಿಷನ್ ಹಣದಲ್ಲಿ ಆಫ್ರಿಕಾದ ಚಿನ್ನದ ಗಣಿ ಕಂಪನಿಯಲ್ಲಿ ಶೇಕಡ 40% ಪಾಲು ಖರೀದಿ ಮಾಡಿರುವುದು ಇಡಿ ತನಿಖೆಯಲ್ಲಿ ಬಯಲಾಗಿದೆ ಎಂದು ಆರೋಪಿಸಿದ್ದಾರೆ. ಇಡಿ ತನಿಖೆ ಪೂರ್ಣವಾಗುವವರೆಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಸಂಪುಟದಿಂದ ಹೊರಗಿಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ಅಸಮರ್ಥತೆ ಮತ್ತು ಬೇಜವಾಬ್ದಾರಿತನದಿಂದ ಇಂದು ರಾಜ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ತತ್ತರಿಸಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಉಚಿತ ವಿದ್ಯುತ್ ಎಂದು ಗ್ಯಾರಂಟಿ ನೀಡಿದ ಸರ್ಕಾರ ಉಚಿತ ಕತ್ತಲೆಯನ್ನು ಗ್ಯಾರಂಟಿಯಾಗಿ ನೀಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಜಪ್ತಿ ಮಾಡಿದೆ. ಈ ದಾಸ್ತಾನನ್ನು ಕೇರಳಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಕೃಷಿ ಪರಿಕರಗಳ ಅಕ್ರಮ ವ್ಯಾಪಾರ ಮತ್ತು ಅಕ್ರಮ ಸಾಗಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ನೀಡಿದ ಸೂಚನೆ ಮೇರೆಗೆ ಇಲಾಖೆಯ ಅಧಿಕಾರಿಗಳು ತಡರಾತ್ರಿ ದಾಳಿ ನಡೆಸಿದ್ದಾರೆ. ಇಲಾಖೆಯ ಮಾಹಿತಿ ಪ್ರಕಾರ ಕಳೆದ ಒಂದು ತಿಂಗಳಲ್ಲಿ ಬೀಜಗಳು, ರಸಗೊಬ್ಬರ ಮತ್ತು ಕೀಟನಾಶಕಗಳು ಸೇರಿದಂತೆ 2,88,00,000 ರೂಪಾಯಿ ಮೌಲ್ಯದ ಕೃಷಿ ಪರಿಕರಗಳನ್ನು ಜಪ್ತಿ ಮಾಡಲಾಗಿದೆ. ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಒಟ್ಟು 49 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 1,89,00,000 ರೂಪಾಯಿ ಮೌಲ್ಯದ 487.8 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಕೃಷಿ ಇಲಾಖೆ ಈವರೆಗೆ ಜಪ್ತಿ ಮಾಡಿದೆ. ಹಾಸನ ಹೊರವಲಯದ ರಾಷ್ಟೀಯ ಹೆದ್ದಾರಿ 75ರಲ್ಲಿ ಪೆಟ್ರೋಲ್ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿ ಸಾವಿರಾರು ಲೀಟರ್ ಇಂಧನ ರಸ್ತೆಯಲ್ಲಿ ಹರಿದಿದೆ. ಕೆಂಚಟ್ಟಹಳ್ಳಿ ಮೇಲ್ಸೇತುವೆ ಮೇಲೆ ಈ ಘಟನೆ ಸಂಭವಿಸಿದ್ದು, ಸ್ಥಳದಲ್ಲಿ ಕೆಲಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ತಮಿಳುನಾಡಿನಿಂದ ಹಾಸನದ ಎಚ್ಪಿ ಸಂಸ್ಥೆಗೆ ಆಗಮಿಸುತ್ತಿದ್ದ ಈ ಲಾರಿಯಲ್ಲಿ ಸುಮಾರು 400 ಲೀಟರ್ ಎಥೆನಾಲ್ ಸಾಗಿಸಲಾಗುತ್ತಿತ್ತು. ಲಾರಿ ಉರುಳಿ ಬಿದ್ದಿದ್ದರಿಂದ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ನೆರವಿನಿಂದ ಲಾರಿಯನ್ನು ತೆರವುಗೊಳಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಮುಂಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ನೂತನ ಐಜಿಪಿ ಎನ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಅಧಿಕಾರ ವಹಿಸಿಕೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 112 ತುರ್ತು ಸೇವಾ ಸಹಾಯವಾಣಿಯ ದಕ್ಷತೆಯನ್ನು ಇನ್ನಷ್ಟು ಹೆಚ್ಚಿಸಿ ಸಾರ್ವಜನಿಕರಿಗೆ ಶೀಘ್ರ ನೆರವು ದೊರೆಯುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮಾದರಿಯಲ್ಲೇ ಸಾರ್ವಜನಿಕರ ಕರೆಗಳಿಗೆ ತಕ್ಷಣವೇ ಸ್ಪಂದಿಸುವ ವ್ಯವಸ್ಥೆಯನ್ನು ಬಲಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸೈಬರ್ ಅಪರಾಧಗಳು, ಬಿಟ್ಕಾಯಿನ್ ಮಾದರಿಯ ಹಣಕಾಸು ವಂಚನೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2025-26 ಸಾಲಿನಲ್ಲಿ ದಾಖಲೆ ಪ್ರಮಾಣದ ಸಾಧನೆ ಮಾಡಿದೆ. 8076 ಕೋಟಿ ರೂಪಾಯಿ ದಾಖಲೆಯ ವಹಿವಾಟು ನಡೆಸಿದ್ದು

ಒಟ್ಟು 29,16,00,000 ರೂಪಾಯಿ ನಿವ್ವಳ ಲಾಭ ಗಳಿಸುವ ಮೂಲಕ ಬ್ಯಾಂಕಿನ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಎಂದು ಮಾಜಿ ಸಚಿವ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2025-26 ಹಣಕಾಸು ವರ್ಷದಲ್ಲಿ ಬ್ಯಾಂಕ್ ಅತ್ಯುತ್ತಮ ಪ್ರಗತಿ ಸಾಧಿಸಿದೆ. ಅಂದಾಜು 2,55,000 ರೈತರಿಗೆ 2,115 ಕೋಟಿ ರೂಪಾಯಿ ಕೃಷಿ ಸಾಲ ನೀಡುವ ಮೂಲಕ ಬ್ಯಾಂಕ್ ಇತಿಹಾಸ ನಿರ್ಮಿಸಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಯಕ್ಷೇತ್ರ ಹೊಂದಿರುವ ಬ್ಯಾಂಕ್ ಗ್ರಾಮೀಣ, ಪಟ್ಟಣ ಹಾಗೂ ನಗರ ಪ್ರದೇಶಗಳಲ್ಲಿ ಒಟ್ಟು 51 ಶಾಖೆಗಳನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭವಿಷ್ಯದ ಪೀಳಿಗೆಗಾಗಿ ಜಲಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಜಲನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಆಧುನಿಕ ಜೀವನ ಶೈಲಿ, ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಹಾಗೂ ಅಂತರ್ಜಲದ ಮಿತಿಮೀರಿದ ಶೋಷಣೆಯಿಂದಾಗಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಒತ್ತು ನೀಡಬೇಕು. ಮನೆಗಳು ಹಾಗೂ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳುವುದು, ನೀರನ್ನು ಮಿತವಾಗಿ ಬಳಸುವುದು ಹಾಗೂ ವ್ಯರ್ಥವಾಗುವುದನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೋಳಿ ಗ್ರಾಮ ಪಂಚಾಯಿತಿಗೆ ನಿನ್ನೆ ನವದೆಹಲಿಯ ಐಇಐಸಿ ತಂಡದ ಸದಸ್ಯರಾದ ಸಂಜುಲಿ ಗುಪ್ತಾ ಹಾಗೂ ಸತೀಶ್ ಭದ್ರಾಚಾರ್ಯ ಅವರನ್ನು ಒಳಗೊಂಡ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ವಿಕಸಿತ ಭಾರತ ಜೀರಾಮ್ಜಿ ಯೋಜನೆಯ ಅನುಷ್ಠಾನದ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೂಲಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಜಾಬ್ ಕಾರ್ಡ್ ಮೂಲಕ ಕೆಲಸ ಪಡೆಯುತ್ತಿರುವ ವಿಧಾನ, ಕೆಲಸದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಯೋಜನೆಯಡಿ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಜೀರಾಮ್ಜಿ ಯೋಜನೆಗೆ ಸಂಬಂಧಿಸಿದ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳು, ವಿವಿಧ ದಾಖಲಾತಿಗಳು, ಕಾಮಗಾರಿ ಕಡತಗಳು ಹಾಗೂ ಇತರ ದಾಖಲೆಗಳನ್ನು ಪರಿಶೀಲಿಸಿದರು. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿಗೆ ಒಳಹರಿವು ತೀವ್ರ ಕುಸಿತ ಕಂಡಿದೆ. ಇದರಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ರೈತರಲ್ಲಿ ಸಾಂಬಾ ಭತ್ತದ ಕೃಷಿಗೆ ನೀರಿನ ಲಭ್ಯತೆ ಬಗ್ಗೆ ಆತಂಕ ಮೂಡಿಸಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ನಿರ್ದೇಶನವನ್ನು ಪ್ರಾಧಿಕಾರ ಎತ್ತಿಹಿಡಿದ ಕೆಲವೇ ದಿನಗಳಲ್ಲಿ ಈ ಕುಸಿತ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಮಡಿವಾಳ ಕೆರೆ ಆವರಣದಲ್ಲಿ ಇಂದು ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸ್ವಚ್ಛತೆಯ ನಿಟ್ಟಿನಲ್ಲಿ ಪಾಲಿಕೆ ಹಾಗೂ ದಿ ಇಂಡಿಯನ್ ಫ್ಲಾಗರ್ಸ್ ಆರ್ಮಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಬೃಹತ್ ಫ್ಲಾಗಿಂಗ್ ಅಭಿಯಾನಕ್ಕೆ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಚಾಲನೆ ನೀಡಿದರು. ಈ ವೇಳೆ 75 ನಿಮಿಷಗಳಲ್ಲಿ ಸುಮಾರು 120 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲಾಯಿತು. ಈ ವಿಶೇಷ ಸ್ವಚ್ಛತಾ ಅಭಿಯಾನದಲ್ಲಿ 43 ಮಂದಿ ಪ್ಲಾಗರ್ಗಳು ಹಾಗೂ ವಿದ್ಯಾರ್ಥಿಗಳು ಕೇವಲ 75 ನಿಮಿಷಗಳಲ್ಲಿ ಕೆರೆಯ ಸುತ್ತಮುತ್ತಲಿನ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಹಾಲಿನ ಪ್ಯಾಕೆಟ್ಗಳು ಸೇರಿದಂತೆ ಒಟ್ಟು 120 ಕೆಜಿ ಏಕಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ 15ರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎನ್ನುವ ಸಂದೇಶದ ಕೊಪ್ಪಳ ತಾಲೂಕು ಹೋಬಳಿ ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆಗೆ ಸಂಸದ ಕೆ ರಾಜಶೇಖರ ಹಿಟ್ನಾಳ ಅವರು ಇಂದು ಚಾಲನೆ ನೀಡಿದರು. ಗಣೇಶ ಹಬ್ಬದ ಪ್ರಯುಕ್ತ ಮೂರ್ತಿಗಳ ಮೆರವಣಿಗೆ ವೇಳೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಪ್ರಮುಖ ನಗರಗಳ ವ್ಯಾಪ್ತಿಯಲ್ಲಿ ಇದೇ 14ರಂದು ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8,076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕೇಳ್ತಾ ಇದ್ದೀರಾ? ಸಮಯ ಆಗಿದೆ 2:41:30. ಇನ್ನೀಗ ಚಿತ್ರತಾನ ಕಾರ್ಯಕ್ರಮ. ಈ ದಿನದ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ಗಂಗಾ ಯಮುನಾ ಚಿತ್ರದ ಗೀತೆಗಳನ್ನು ಆರಿಸಿಕೊಳ್ಳಲಾಗಿದೆ. ಹಾಡಿಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಮತ್ತು ಸಂಗಡಿಗರು. ಗೀತ ರಚನೆ RN ಜಯಗೋಪಾಲ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿದ್ಯಾಸಾಗರ್. ಕೇಳೋಣ ಗಂಗಾ ಯಮುನಾ ಚಿತ್ರದ ಹಾಡುಗಳು ಇಂದಿನ ಚಿತ್ರತಾಣಕ್ಕೆ.

0: 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 4 ಗಂಟೆ.
1: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಹಾಗೂ ಗ್ಲೋಬಲ್ ಸೆಂಟರ್ಗಳು, ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ

ವಿವಿಧ ಭಾರತೀಯ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು ಪರಿಮಳ ಕಾರ್ಯಕ್ರಮ. ಬನ್ನಿ ಪರಿಮಳ ಕಾರ್ಯಕ್ರಮದಲ್ಲಿ ಚಂದದ ಹಾಡುಗಳ ಜೊತೆಗೆ ಸಿನಿಮಾದ ಒಂದಷ್ಟು ಮಾಹಿತಿಯನ್ನು ಹೊತ್ತು ಮಾತಾಡ್ತಾ ಸಾಗೋಣ. ಇದು ನಿಮ್ಮದೇ ವೇದಿಕೆ ಪರಿಮಳ, ಮುಕ್ತ ಮಾತುಕತೆಯ ವೇದಿಕೆ 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

0: ಪರಿಮಳ ಕಾರ್ಯಕ್ರಮದಲ್ಲಿ ಯುದ್ಧಕಾಂಡ ಚಿತ್ರದ ಹಾಡು ಕೇಳಿಬಂತು. ಹೇಶಮ್ ಅಬ್ದುಲ್ ವಾಹಬ್ ಅವರ ಧ್ವನಿಯಲ್ಲಿತ್ತು. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ರು ಪ್ರವೀಣ್ ಕೆಬಿ. ವಿಷ್ಣುಪ್ರಿಯ ಚಿತ್ರದ ಗೀತೆಯನ್ನು ಕೇಳಿದ್ರಿ ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನು ಬರೆದಿದ್ರು. ಗೋಪಿ ಸುಂದರ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮವನ್ನು. ಪರಿಮಳ ಕಾರ್ಯಕ್ರಮದಲ್ಲಿ ಚಂದದ ಹಾಡುಗಳ ಜೊತೆಗೆ ಸಿನಿಮಾದ ವಿಷಯ ಏನ್ ಮಾತಾಡೋದು. ಕೋವಿಡ್ ನಂತರ ಅಂದರೆ 2019 ನಂತರ 21, 25, 26 ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಭೂತಪೂರ್ವವಾದ ಯಶಸ್ಸನ್ನು ಸಿನಿಮಾ ರಂಗ ಪಡ್ಕೊಳ್ತು ಅಂತ ನಾವು ಹೇಳಬಹುದು. ಒಂದು ರೀತಿ ಫೀನಿಕ್ಸ್ನ ಹಾಗೆ ಪುನರುತ್ಥಾನ ಅಂತ ಹೇಳ್ತಾರೆ. ಅಂದರೆ ಈ ಕೊರೋನಾದಿಂದ ಆದಂಥ ಆಘಾತದಿಂದ ಸಿನಿಮಾ ರಂಗ ಬಹಳ ಬೇಗ ಚೇತರಿಸ್ಕೊಳ್ತು. ಜೊತೆಗೆ ಭಾರತದಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿತು ಕನ್ನಡ ಚಿತ್ರರಂಗ. ಕೋವಿಡ್ ನಂತರದ ಅವಧಿಯಲ್ಲಿ ಬಂದಂತಹ ಒಂದಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನೇ ತಗೊಂಡು ಬಂತು ಅಂತ ಹೇಳ್ತಾರೆ. ಕೋವಿಡ್ ಬಂದಾದ ಮೇಲೆ ಎಲ್ಲ ನಿಷೇಧಗಳು ಕೂಡ ತೆರವಾಯಿತು. ಅಂದರೆ ಯಾವುದೇ ರೀತಿಯ ಎಲ್ಲ ಕಟ್ಟುಪಾಡುಗಳನ್ನು ತೆಗೆದು ಹಾಕಿದ ಮೇಲೆ KGF ಚಾಪ್ಟರ್ 2, ಇದು ಪ್ರಶಾಂತ್ ನೀಲ್ ನಿರ್ದೇಶನ, ಯಶ್ ಅವರು ನಟಿಸಿದಂಥ ಸಿನಿಮಾ. ಇದು ಸಾಕಷ್ಟು ಹಣವನ್ನು ಗಳಿಕೆ ಮಾಡಿತು ಮತ್ತು ಕನ್ನಡ ಚಿತ್ರರಂಗವನ್ನು ಜಾಗತಿಕ ಭೂಪಟದಲ್ಲಿ ನಿಲ್ಲುವ ಹಾಗೆ ಮಾಡಿತು. ಹಾಗೆ ರಿಷಬ್ ಶೆಟ್ಟಿ ನಿರ್ದೇಶನದ ಸಿನಿಮಾ ಕಾಂತಾರ, ಇದು 16 ಕೋಟಿ ಬಜೆಟ್ನಲ್ಲಿ ತಯಾರಾಗಿದ್ದು ಇಡೀ ಜಗತ್ತಿನಾದ್ಯಂತ, ಹೌದು 16 ಕೋಟಿ ಬಜೆಟ್ನಲ್ಲಿ ತಯಾರಾದಂಥ ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿಯವರ ನಿರ್ದೇಶನದ್ದು 400 ಕೋಟಿಗೂ ಹೆಚ್ಚು ಹಣವನ್ನು ಗಳಿಸ್ತು ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಅಚ್ಚರಿಯಾಗಿ ಹೊರಹೊಮ್ಮಿತು ಅಂತ ಹೇಳಲಾಗಿದೆ. ಅದೇ ಥರ 777 ಚಾರ್ಲಿ, ಇದು ರಕ್ಷಿತ್ ಶೆಟ್ಟಿ ಮತ್ತು ಒಂದು ಶ್ವಾನ ನಾಯಿಯ ಮನುಷ್ಯನ ನಡುವಿನ ಈ ಸಂಬಂಧವನ್ನು ಹೊಂದಿರುವಂಥ ಚಿತ್ರ, ಇದು ಕೂಡ ಪ್ಯಾನ್ ಇಂಡಿಯಾ ಅಂದರೆ

ಇಡೀ ಭಾರತದಾದ್ಯಂತ ಬಹಳಷ್ಟು ಪ್ರಾಣಿ ಪ್ರಿಯರ ಕಣ್ಣುಗಳನ್ನು ಒದ್ದೆ ಮಾಡಿದಂತಹ ಸಿನಿಮಾ ಟ್ರಿಪಲ್ ಚಾರ್ಲಿ. ಇನ್ನು ವಿಕ್ರಾಂತ್ ರೋಣ, ಕಿಚ್ಚ ಸುದೀಪ್ ಅಭಿನಯದ ಈ 3D ಸಿನಿಮಾ ಇಡೀ ಜಗತ್ತಿನಲ್ಲಿ ಸಾಕಷ್ಟು ಸದ್ದು ಮಾಡಿತು, ಹಣವನ್ನು ಕೂಡ ತಂದುಕೊಡ್ತು. ಹೀಗೆ ಕನ್ನಡ ಚಿತ್ರರಂಗ ಪುನರುತ್ಥಾನವನ್ನು ಪಡ್ಕೊಂಡು, ಸಾಕಷ್ಟು ಯಶಸ್ಸನ್ನು ಪಡ್ಕೊಂಡು, ಹಣ ಪಡ್ಕೊಂಡು, ಹೆಸರು ಪಡ್ಕೊಂಡು, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಹೆಸರಾದಂತಹ ಸಿನಿಮಾ ಕ್ಷೇತ್ರ ಕನ್ನಡ ಚಿತ್ರರಂಗ ಅಂತ ಅನ್ನಿಸ್ಕೊಳ್ತು.

ಕೆಜಿಎಫ್ ಚಿತ್ರದ ಗೀತೆ ಅನನ್ಯ ಭಟ್ ಮತ್ತು ಸಂತೋಷ್ ವೆಂಕಿ, ಹಾಗೆ ಸಂಗಡಿಗರ ಧ್ವನಿ ರವಿ ವಸ್ರೂರು ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ. ಹಾಗೆ ಚಾರ್ಲಿ 777 ಚಿತ್ರದ ಗೀತೆಯನ್ನು ಕೂಡ ಕೇಳಿ, ಚಂದನ್ ಶೆಟ್ಟಿ ಅನ್ನು ರಾಧಾ ಭಟ್ ಅವರ ಧ್ವನಿ, ಚೇತನ್ ಕುಮಾರ್ ಅವರ ಸಾಹಿತ್ಯ, ವೀರ್ ಸಮರ್ಥ್ ಸಂಗೀತ.

ಹೌದು, ಚಿತ್ರರಂಗ ಎಲ್ಲವೂ ಕೂಡ ಬಹಳ ಸೊಗಸಾಗಿ ಎದ್ದು ನಿಲ್ತು. 2021, 2022, 2025 ಈ ಸಂದರ್ಭದಲ್ಲಿ ವಿಶೇಷವಾಗಿ ಕನ್ನಡ ಚಿತ್ರರಂಗ ಪ್ಯಾನ್ ಇಂಡಿಯಾ ಮತ್ತು ಜಾಗತಿಕ ಮಾರುಕಟ್ಟೆಗೆ ವಿಸ್ತಾರವನ್ನು ಪಡ್ಕೊಳ್ತಾ ಹೋಯಿತು. ಈ ಕೋವಿಡ್ನಿಂದಾಗಿ ಆದಂಥ ಒಂದು ಪಾಠ ಕಲ್ತಿದ್ದೇನೆಂದರೆ, ಸಿನಿಮಾ ರಂಗದವರು ಕನ್ನಡ ಚಿತ್ರರಂಗದವರು ಸೇರಿಸಿ ನಿರ್ಮಾಪಕರು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗದೆ ಇಡೀ ವಿಶ್ವ ಮಾರುಕಟ್ಟೆಯನ್ನು ಗುರಿಯನ್ನಾಗಿಸಿಕೊಂಡು ಸಿನಿಮಾಗಳ ನಿರ್ಮಾಣ, ಪ್ರಚಾರ ಇವೆಲ್ಲವನ್ನು ಮಾಡ್ತಾ ಹೋದರು. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ ಹಾಗೆ ಕಾಂತಾರ, ಚಾರ್ಲಿ, ವಿಕ್ರಾಂತ್, ರೋಣ ಇವೆಲ್ಲ ಜಗತ್ತಿನಾದ್ಯಂತ ಬಿಡುಗಡೆಯನ್ನು ಕಂಡವು. ಇನ್ನು ಯಶ್ ಅವರ ಸಿನಿಮಾ ಟಾಕ್ಸಿಕ್ ಆಗಿರಬಹುದು, ಕಾಂತಾರ ಚಾಪ್ಟರ್ ಒನ್, ಮ್ಯಾಕ್ಸ್, ಭೈರತಿ, ರಣಗಲ್ ಇವೆಲ್ಲ ಸಿನಿಮಾಗಳು ಕೂಡ ಹೆಚ್ಚು ಬಡ್ಜೆಟ್, ಬಿಗ್ ಬಜೆಟನ್ನು ಇಟ್ಕೊಂಡು ಜಾಗತಿಕ ಮಾರುಕಟ್ಟೆಯನ್ನು ನಂಬಿಕೊಂಡು ಬಂದಂಥ ಸಿನಿಮಾಗಳು. ಇದರಿಂದಾಗಿ ಮಾರುಕಟ್ಟೆ ಕೂಡ ಖಂಡಿತ ವಿಸ್ತಾರ ಆಯಿತು. ಅದರ ಜೊತೆಗೆ ಜಾಗತಿಕ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಒಂದು ವಿಷಯ, ಇನ್ನೊಂದೇನಪ್ಪ ಅಂದರೆ ಕಥೆ ಹೇಳುವ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕೂಡ ನಾವು 2020 ಈಚೆಗೆ ಗಮನಿಸಬಹುದು. ಅಂದರೆ ಕೋವಿಡ್ ನಂತರ ಪ್ರೇಕ್ಷಕರು ಬರೀ ಕಮರ್ಷಿಯಲ್ ಫೈಟ್ ಡಾನ್ಸ್ ಬಿಟ್ಟು ನಿಜವಾದ ಕಥೆ ಇರುವಂಥ ಸಿನಿಮಾವನ್ನು ಇಷ್ಟಪಡ್ತಾ ಇದ್ರು. ಕರಾವಳಿಯ ದೈವಾರಾಧನೆ, ಉತ್ತರ ಕರ್ನಾಟಕದ ಸೊಗಡು, ಹಳ್ಳಿಯ ಕಥೆಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಬಂತು. ಮತ್ತು ಹೊಸ ಹೊಸ ನಿರ್ದೇಶಕರ ಆಗಮನ ಕೂಡ ಆಯಿತು. ರಾಜ್ ಬಿ ಶೆಟ್ಟಿ ಅವರಾಗಿರ್ಬಹುದು, ಹೇಮಂತ್ ರಾವ್, ರಿಷಭ್ ಶೆಟ್ಟಿ, ರಕ್ಷಿತ್ ಇವರೆಲ್ಲರೂ

0: ಕೂಡ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡ್ತಾ ಒಂದು ರೀತಿಯ ಭರವಸೆಯ ನಿರ್ದೇಶಕರು ಅಂತ ಹೇಳಿ ಗುರುತಿಸ್ಕೊಂಡ್ರು. ಮತ್ತು ಬೇರೆ ಬೇರೆ ಸಾರ್ವಜನಿಕ ಸಾಮಾಜಿಕ ಅಂತರ್ಜಾಲ ವೇದಿಕೆಗಳಲ್ಲಿ ಕೂಡ ಸಿನಿಮಾಗಳನ್ನು, ಕನ್ನಡದ ಸಿನಿಮಾಗಳನ್ನು ಖರೀದಿ ಮಾಡಿ ಜನರಿಗೆ ಬಿಡುಗಡೆ ಮಾಡಿದ್ರು. ಥಿಯೇಟರ್ನಲ್ಲಿ ಒಂದಷ್ಟು ಸಿನಿಮಾಗಳು ಯಶಸ್ವಿ ಆಗದೇ ಇದ್ದರೂ ಕೂಡ ಒ ಟಿ ಟಿ ಥಿಯೇಟರ್ನಲ್ಲಿ ಒಂದಷ್ಟು ಸಿನಿಮಾಗಳು ಬಿಡುಗಡೆ ಆಯಿತು, ಬಂಡವಾಳ ಬಂತು, ಒಂದು ಹಾದಿ ಸುಗಮ ಅನಿಸುವ ಹಾಗೆ ಆಯಿತು. ಬಹಳಷ್ಟು ಸಿನಿಮಾಗಳು, 100ಕ್ಕೂ ಹೆಚ್ಚು ಸಿನಿಮಾಗಳು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು. ಕನ್ನಡ ಸಿನಿಮಾಗಳ ಹಿಂದಿ ಡಬ್ಬಿಂಗ್ ಹಕ್ಕುಗಳನ್ನು ಏನಂತಾರೆ, ಸ್ಯಾಟಲೈಟ್ ಆ್ಯಂಡ್ ಡಿಜಿಟಲ್ ರೈಟ್ಸ್, ಇದು ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಮೊತ್ತಕ್ಕೆ ಸೇಲ್ ಆಯಿತು. ಹೀಗಾಗಿ ಆಫ್ಟರ್ 2022 ಅಂತ ಹೇಳಬಹುದು, ಅಥವಾ 2022-25 ಆ ಸಂದರ್ಭದಲ್ಲಿ ಬಹಳಷ್ಟು ಚಿತ್ರರಂಗ ಹುಲುಸಾದ ಬೆಳೆಯನ್ನು ತೆಗೆಯಿತು ಅಂತ ಹೇಳ್ತಾರೆ.
1: ಬತ್ತ ತೊಳು ಕೈಗೆ ಮಣಿ ಮುಳೆ ನೀತ ಮದಿಗ ದಂಡ

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕಾಂತಾರ ಚಿತ್ರದ ಗೀತೆ ಕೇಳಿದ್ರಿ. ವಿಜಯಪ್ರಕಾಶ್, ಅನನ್ಯ ಭಟ್, ನಾಗರಾಜ್ ಪನ್ವರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಪ್ರಮೋದ್ ಮರವಂತಿ ಅವರು ಬರೆದ ಗೀತೆಗೆ ಅಜನೀಶ್ ಲೋಕನಾಥ್ ಬಿ ಸಂಗೀತ ನೀಡಿದ್ರು. ಪರಿಮಳ ಕಾರ್ಯಕ್ರಮದಲ್ಲಿ ಸೊಗಸಾದ ಹೊಸ ಹಾಡುಗಳನ್ನು ಕೇಳ್ತಾ ಚಿತ್ರರಂಗದ ಮಾಹಿತಿಯನ್ನು ತಿಳಿಯುತ್ತಾ ಸಾಗ್ತಾ ಇದ್ದೇವೆ. ಕೋವಿಡ್ ನಂತರ 2021 ಮುಂದಿನ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತು. ಹೊಸ ಅಲೆಯ ಸಿನಿಮಾಗಳು ಬಂತು. ಕರಾವಳಿ ಮೂಲದ ಪ್ರತಿಭಾವಂತರು ಕನ್ನಡ ಚಿತ್ರರಂಗದ ದಿಕ್ಕನ್ನು ಮತ್ತೊಂದು ಕಡೆಗೆ ತಗೊಂಡು ಹೋದರು. ರಾಜವಿ ಶೆಟ್ಟಿಯವರ ನಿರ್ದೇಶನದ ಗರುಡ ಗಮನ, ವೃಷಭ ವಾಹನ, ಟೋಬಿ, ಇವೆಲ್ಲ ಸಿನಿಮಾಗಳು ಹೊಸ ಟ್ರೆಂಡನ್ನು ಶುರು ಮಾಡಿತು. ಮತ್ತು ಹೇಮಂತ್ ರಾವ್ ಹಾಗೆ ರಕ್ಷಿತ್ ಶೆಟ್ಟಿ ಕಾಂಬಿನೇಷನ್, ಸಪ್ತಸಾಗರದ ಚೈಯಲ್ಲೋ, ಸೈಡ್ ಎ ಮತ್ತು ಸೈಡ್ ವಿ ಬಿ, ಇವು ಕೂಡ ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ಅತ್ಯುತ್ತಮ ಪ್ರೇಮ ಕಾವ್ಯ ಅನ್ನುವ ಒಂದು ಪ್ರಶಂಸೆಯನ್ನು ಪಡ್ಕೊಂಡ್ವು. ತಮಿಳು ಮತ್ತು ತೆಲುಗು, ಮಲಯಾಳಂ ಪ್ರೇಕ್ಷಕರನ್ನು ಕೂಡ ಈ ಸಿನಿಮಾಗಳು ಮನಸ್ಸೆಳೆದವು. ಜೊತೆಗೆ ಡೇರ್ ಡೆವಿಲ್ ಮುಸ್ತಫಾ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆಯನ್ನು ಆಧರಿಸಿದ ಸಿನಿಮಾ, ಇದಕ್ಕೂ ಕೂಡ ಸಾಕಷ್ಟು ಒಂದು ಒಳ್ಳೆಯ ಪ್ರತಿಕ್ರಿಯೆ ಬಂತು. ಆಚಾರ್ ಆ್ಯಂಡ್ ಕೋ ಅನ್ನುವಂಥ ಸಿನಿಮಾ, ಇದು ಕೂಡ ಯಶಸ್ವಿಯಾಗಿ ಒಂದು ಒಳ್ಳೆಯ ಕಥೆ ಇರುವಂಥ ಸಿನಿಮಾ ಅಂತ ಅನ್ನಿಸ್ಕೊಳ್ತು. ಅಂದರೆ ತಾಂತ್ರಿಕತೆ ಮತ್ತು ಮೇಕಿಂಗ್ನಲ್ಲಿ ಕೂಡ ಒಂದು ಜಾಗತಿಕ ಮಟ್ಟವನ್ನು ತಲುಪ್ತು ಕನ್ನಡ ಚಿತ್ರರಂಗ. ಕೋವಿಡ್ ಅದಾದ ನಂತರ ಕನ್ನಡ ತಂತ್ರಜ್ಞರ ಬೇಡಿಕೆ ಇಡೀ ದೇಶದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಹಾಗೆಯೇ ಸಂಗೀತ ನಿರ್ದೇಶಕರು ಕೂಡ ಚರಣ್ ರಾಜ್ ಅವರ ಸಪ್ತಸಾಗರದ ಆಚೆಯಲ್ಲೋ, ಅಜನೀಶ್ ಲೋಕನಾಥ್ ಅವರ ಕಾಂತಾರ, ವಿಕ್ರಾಂತ್ ರೋಣ, ರವಿ ಬಸ್ರೂರು ಅವರ ಕೆ ಜಿ ಎಫ್ ಸಲಾರ್, ಇವೆಲ್ಲವೂ ಕೂಡ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಉನ್ನತ ಮಟ್ಟದ ಸಂಗೀತ ಅಂತ ಹೇಳ್ತಾರೆ. ಇನ್ನು ಛಾಯಾಗ್ರಹಣಕ್ಕೆ ಬಂದರೆ ಕರಾವಳಿಯ ನೈಜ ಪ್ರಕೃತಿ, ಕಾಡಿನ ದೃಶ್ಯಗಳು, ಇವೆಲ್ಲವನ್ನು ಕೂಡ ಸಿನಿಮಾಗಳಲ್ಲಿ ಬಹಳ ಸೊಗಸಾಗಿ ಸೆರೆ ಹಿಡಿದು ತೋರಿಸಲಾಗಿದೆ ಅಂತ ಹೇಳ್ತಾರೆ. ಸಿನಿಮಾ ಟಿಕೆಟ್ಗಳ ದರ ಹೆಚ್ಚಾಯಿತು, ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರೇಕ್ಷಕರು ಸಾಮಾನ್ಯವಾಗಿ ಸಿನಿಮಾಗಳನ್ನು ಓ ಟಿ ಟಿಯಲ್ಲಿ ಕೂಡ ನೋಡಲಿಕ್ಕೆ ಇಷ್ಟಪಡ್ತಾರೆ ಎನ್ನುವಂಥ ವಿಚಾರ ಕೂಡ ಗೊತ್ತಾಯಿತು. ತಾಂತ್ರಿಕವಾಗಿ ಶ್ರೀಮಂತವಾಗಿರುವಂಥ ಸಿನಿಮಾಗಳಿಗೆ ಜನರ ಒಲವು, ಬೆಂಬಲ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಅನ್ನೋದಕ್ಕೆ ಕನ್ನಡ ಚಿತ್ರರಂಗ ಈಗ ಏನು ಸಿನಿಮಾ ಕ್ಷೇತ್ರದಲ್ಲಿ ಸಾಧಿಸಿರುವಂಥ ಪ್ರಗತಿನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಭಾರತದ ಆದ್ಯತೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಬ್ರಿಕ್ಸ್ ಉದ್ಘಾಟನಾ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಬ್ರಿಕ್ಸ್ ಬಲಪಡಿಸುವ ಜೊತೆಗೆ ಜಾಗತಿಕ ಸುಧಾರಣೆಗೂ ದಾರಿ ಕಂಡುಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರನ್ನು ಭೇಟಿಯಾಗಿ ರಕ್ಷಣೆ ಹಾಗೂ ಭದ್ರತಾ ಸಹಕಾರವನ್ನು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ದ ದೂರು ನೀಡಿದ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲುತ್ತಿರುವ ಶಿಕ್ಷಕರನ್ನು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸುವಂತೆ ಬೇಡಿಕೆಯಿದ್ದು, ಈ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶುಭ ಸಂಜೆ ಪ್ರೀತಿಯ ಕೇಳುಗರೆ, ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು ಶ್ರೀಗೌರಿ. ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಕಾಯ್ತಾ ಇದೆ ಅಂತ ನೋಡೋಣ. ಬನ್ನಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಹಳೆಯ ಚಿತ್ರಗೀತೆಗಳು ಪ್ರಸಾರವಾಗಲಿದೆ ಸೇಫ್ ಡ್ರೈವ್ನಲ್ಲಿ. ಐದು ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಇರುತ್ತೆ. 6:02 ನಿಮಿಷಕ್ಕೆ ಗಾನ ಭಜನ, 6:55 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದು. ಇಂದು ರಾತ್ರಿ 8:02 ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಒಂದು ಧ್ವನಿ ಸುರುಳಿ ಚಿತ್ರ ಗೌರಿ ಗಣೇಶ ಚಿತ್ರದ್ದು. 9:15 ಹಿಂದಿಯ ಚಿತ್ರಗೀತೆಗಳು, 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಇರುತ್ತೆ. ಇನ್ನು ನಾಳೆ ಅಂದರೆ 13 September ಭಾನುವಾರ ಬೆಳಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ ಇರುತ್ತೆ, ಆಮೇಲೆ ಭಾವಗೀತೆ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 9:00 ಇಂದಿನ ವಿಶೇಷ, 10:02 ಹಳೆಯ ಚಿತ್ರಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 10:30 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ವಿಶೇಷ ಸಂದರ್ಶನ, ಸಂದರ್ಶಕರು ಜಂಪಣ ಆಶಯ.

ಹಾಡು. ಹೊಸ ಹಾಡು 11:02, ಕಲಾಭಾರತಿ 11:30. ಕರೆಗೊಂದು ಹಾಡನ್ನು ಕೇಳಬಹುದು 12:05. ಸಂದೇಶ ನಮಗೆ, ಸಂಗೀತ ನಿಮಗೆ 1:20. ಒಂದೇ ಚಿತ್ರದ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರತಾಣ ನಾಳೆ 14:40. ಪರಿಮಳ ನಾಳೆ 4:00-5:00. ಇನ್ನು ಸೇಫ್ ಡ್ರೈವ್ 5:05 ರಾತ್ರಿ 8:00 ಇರುತ್ತೆ. ಇದರಲ್ಲಿ ಮೊದಲನೆಯ ಭಾಗ ಹಳೆಯ ಚಿತ್ರಗೀತೆಗಳು, ಇದಾದ ನಂತರ 6:02 ಗಾನ ಭಜನ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ನಾಳೆ 6:55. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ನಾಳೆ 8:02 ಬೆಳ್ಳಿ ಬದುಕು, 9:15 ಹಿಂದಿ ಅಚ್ಚಿತ್ರ ಗೀತೆಗಳು, 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಇರುತ್ತೆ. ಇದಾಗಿತ್ತು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಒಂದು ಮುನ್ನೋಟ.

ಸಮಯ 5:09 ಆಗಿದೆ. ಬನ್ನಿ ಈಗ ಕೇಳೋಣ ಹಳೆಯ ಚಿತ್ರಗೀತೆಗಳನ್ನು. 6:00 ಹಳೆಯ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಮೊದಲನೇ ಗೀತೆ ನಿಮಗಾಗಿ.

ತೆಲುಗು ಬಾಣ ಚಿತ್ರದ ಹಾಡನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಪಿ ಶೈಲಜಾ ಅವರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗಿತ್ತು.

ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವಂತಹ ಒಂದು ಗೀತೆನ ಕೇಳೋಣ ಈಗ. ಚಿತ್ರ ಜನ್ಮ ರಹಸ್ಯ, ಆರ್ ಎನ್ ಜಿಗೋಪಾಲ್ ಅವರು ಈ ಹಾಡನ್ನು ಬರೆದಿದ್ದಾರೆ. ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿದೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ

ನಾಮೆಚ್ಚಿದ ಹುಡುಗ ಚಿತ್ರದ ಹಾಡನ್ನು ಕೇಳಿದರೆ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳ ದನಿಗಳಲ್ಲಿ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದೆ ಕೇಳೋಣ ಬಾಂಧವ್ಯ ಚಿತ್ರದ ಶೀರ್ಷಿಕೆ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರೆ, ಸೂರಟ್ ಅಶ್ವಥ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತದಲ್ಲಿ. ಇದಾದ ನಂತರ ಕೇಳಿದ್ದೀರಿ ಕೆಸರಿನ ಕಮಲ ಚಿತ್ರದ ಹಾಡು, ಎಸ್ ಜಾನಕಿ ಅವರ ದನಿಯಲ್ಲಿ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿದೆ.

ಇಷ್ಟು ಕಷ್ಟವಾದ ಹಾಡನ್ನು ಇಷ್ಟು ಸುಲಭವಾದ ರೀತಿಯಲ್ಲಿ ಸೊಗಸಾಗಿ ಹಾಡಿದರು ಎಸ್ ಜಾನಕಿ ಅವರು. ಭಾಗ್ಯವಂತ ಚಿತ್ರದ ಹಾಡನ್ನು ಕೇಳೋಣ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿದೆ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ನಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

ಚೌಧರಿ ಅವರ ಸಂಗೀತ ಈ ಹಾಡಿಗಿತ್ತು. ಬಹದ್ದೂರ್ ಗಂಡು ಚಿತ್ರದ ಒಂದು ಹಾಡಿನ ಕೇಳೋಣ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ.

0: ಜಯಚಂದ್ರನ್ ಅವರು ಈ ಹಾಡನ್ನು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ಅಮೃತ ಘಳಿಗೆ ಚಿತ್ರದ ಹಾಡಿನ ನಿವೇದಿಗ ಕೇಳಿದ್ರಿ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಅವನ್ನೆಲ್ಲ ನೋಡೋಣ ಮುಂದಿನ ಭಾಗದಲ್ಲಿ. ಸಂದೇಶ ಕಳಿಸಿದಂತಹ ಹಾಗೆ ನಮ್ಮ ಕಾರ್ಯಕ್ರಮ ಕೇಳಿಸಿಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಯಿತು. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ್ರ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಿಂದ ಹೊರಹೊಮ್ಮುತ್ತಿರುವ ನಾವೀನ್ಯತೆಗಳನ್ನು ಜಗತ್ತಿಗೆ ಪರಿಚಯಿಸಲು ಬ್ರಿಕ್ಸ್ ಶೃಂಗಸಭೆ 2026 ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನವನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಧಾರವಾಡದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಗಣೇಶ ಹಬ್ಬದ ಪ್ರಯುಕ್ತ ಮೂರ್ತಿಗಳ ಮೆರವಣಿಗೆ ವೇಳೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಪ್ರಮುಖ ನಗರಗಳ ವ್ಯಾಪ್ತಿಯಲ್ಲಿ ಇದೇ 14 ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣ

ವಿಶ್ವದ ಯಾವ ಸ್ಥಳಕ್ಕೆ ಹೋದರೂ ಕನ್ನಡ ವಿವಿಧ ಭಾರತೀಯ ಬಾಂಧವ್ಯ ನಮ್ಮನ್ನು ಬಿಡದು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ನಾಗರಾಜ್ ಕುಳೇಕರ್ ಗಂಗಾವತಿಯಿಂದ. ಇನ್ನು ಸಾಕಷ್ಟು ಮಂದಿ ಸಂದೇಶನ ಕಳಿಸಿದ್ದೀರಾ, ಅದನ್ನೆಲ್ಲ ನೋಡೋಣ ಜಾಹೀರಾತಿನ ನಂತರ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಮ್ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ. ಇದು ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೌಸಲ್ಯ ಅವರು ಬನಶಂಕರಿಯಿಂದ, ಹಾಗೆ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸ್ವಾಗತ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಹುಲಿಗಮ್ಮನವರ ಸಂದೇಶ ಬಂದಿದೆ. ಧರ್ಮಣ್ಣ ಧನಿ ಅವರು ಸ್ನೇಹಕ್ಕೆ ಒಂದೇ ಮಾತು, ಈ ಹಾಡಿಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ ಪತ್ತಾರ ಅವರು ತಿರುಗುಬಾಣ ಚಿತ್ರದ ಹಾಡಿಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ಅಲ್ಸೂರಿಂದ, ರಾಜೇಶ್ ಅವರು, ನಿಂಗರಾಜ್ ಅವರು, ಹೋಳೆ ಚಂದ್ರಶೇಖರ್, ತೀರ್ಥೇಶ್ ಚನ್ನಪಟ್ಟಣದಿಂದ, ಅರುಣ ಮೈತ್ರಿ ಜೆ ಸಿ ನಗರದಿಂದ, ಇವರೆಲ್ಲ ಸಂದೇಶ ಕಳಿಸಿದ್ದೀರಾ. ಹಾಗೆ ವರಲಕ್ಷ್ಮಿ ಪೀಣ್ಯಿಂದ ಹೇಳ್ತಾ ಇದ್ದಾರೆ, ತುಂಬ ದಿನಗಳ ನಂತರ ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ ಒಂದು ಮಗು ಇತ್ತು ಹಾಡನ್ನು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿದೆ. ಇನ್ನು ಬಸವರಾಜ್ ಕಂಬಾರ್ ಹಾಗೂ ಮನೆಯವರು, ಅಮೃತ ಘಳಿಕೆ ಹಾಡು ಇಷ್ಟ ಆಯಿತು ಅಂತ ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಗಣೇಶ್ ಬೈರತೆ ಇವರು ಕುವೈತ್ನಿಂದ ಸಂದೇಶನ ಕಳಿಸಿ ನಮಗೆ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ. ಮತ್ತೊಮ್ಮೆ ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಗಾನಭಜನದ ಸಮಯ, ಮಾತಾಡೋಣ ಮಾತು, ಸ್ವಲ್ಪ ಮಾತು ಹೆಚ್ಚು ಹಾಡುಗಳು, ಇದರ ಜೊತೆ ಸಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕೇಳಿ

ಮರ್ಯಾದೆ ಪ್ರಶ್ನೆ ಚಿತ್ರದ ಹಾಡಿದಾಗಿತ್ತು. ವಾಸುಕಿ ವೈಭವ್, ಶ್ರೀಲಕ್ಷ್ಮಿ ಬೆಳಮಣ್ಣವ್ರು ಹಾಡಿದರು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅರ್ಜುನ್ ರಾಮು ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಅರಿವಿನ ಆನಂದ ಅಂತ ಏನಪ್ಪ ಹಂಗಂತ ಅಂತ ನೋಡೋದಾದರೆ, ಈ ಬುದ್ಧ ಗುರು ಒಂದು ವಿಷಯದಲ್ಲಿ ತುಂಬ ಸ್ಪಷ್ಟವಾಗಿದ್ದರು. ಅವ್ರಿಗೆ ನನಗೆ ಗೊತ್ತಿರೋದು ಅಂದರೆ, ಬುದ್ಧ ಗುರು ಅಂದರೆ ಬುದ್ಧ ಅವರು, ಗೌತಮ ಬುದ್ಧ. ನಾನು ತಿಳಿದಿರೋ ತುಂಬ ಸ್ವಲ್ಪ ಅಂತ ಅರಿವಿತ್ತು. ಅದಕ್ಕೆ ಅವರು ನೀಡಿದ ಕಾರಣಗಳು ಹೀಗಿದೆ: ನಾ ವಾಸಿಸೋ ಜಗತ್ತು ಇನ್ನೂ ಪೂರ್ಣಗೊಂಡಿಲ್ಲ, ಅದು ವಿಕಾಸ ಆಗ್ತಾನೇ ಇದೆ. ಇಂತಹ ಪೂರ್ಣತೆಯ ಕಡೆಗೆ ಸಾಗುತ್ತಾನೇ ಇರುವ ಅನಂತವಾದ ಜಗತ್ತನ್ನು ಜಗತ್ತಿನ ಒಂದು ಜೀವಿಯಾಗಿ ತನ್ನನ್ನು ಪರಿಭಾವಿಸಿ ಜಗತ್ತನ್ನು ಅರಿಯೋದು ಕಷ್ಟ. ಆದ್ದರಿಂದ ಜಗತ್ತೇ ನಾವಾಗಿ ಗ್ರಹಿಸೋ ಅರಿವನ್ನು ಪಡೆಯೋದೊಂದೇ ದಾರಿ. ನಾನು ಪಡಿತೇನೆ ಅಂತ ಹೊರಟ್ರೆ ಅದು ಸಿಗೋದೂ ಇಲ್ಲ. ಹಾಗಾಗಿ ಈಗಾಗಲೇ ನಾವು ಪಡೆದುಕೊಂಡಿರುವಂತಹ ಏನಂತಾರೆ, ಒಂದು ಅಹಂಕಾರ ಆಗಬಹುದು, ಮಮಕಾರ ಮೊದಲಾದವುಗಳನ್ನ ಕಳ್ಕೊಳ್ತಾನೆ ನಾವು ಮುಂದೆ ಸಾಗಬೇಕಾಗುತ್ತೆ. ಇವುಗಳು ದಾಟೋ ಬಗೆನ ಬುದ್ಧ ಹಲವು ಸಾಧಕರ ಜೊತೆ ಸಂವಾದಗಳಲ್ಲಿ ತಿಳಿಸಿದ್ದಾರೆ. ಅಂತಹದೇ ಒಂದು ಸಂವಾದ ಬಾಹ್ಯನ ಸುತ್ತು, ಅಂದರೆ ಬುದ್ಧ ಆತನಿಗೆ ಹೇಳಿದ ನಾಲ್ಕೇ ಸಾಲು ಅವನನ್ನು ಜಾಗೃತವಾಗಂತೆ ಮಾಡುತ್ತಂತೆ. ಏನದು ನಾಲ್ಕು ಸಾಲು ಅನ್ನೋದನ್ನು ನೋಡ್ತಾ ಹೋಗೋಣ. ಜೊತೆ ಜೊತೆಗೆ ಒಳ್ಳೊಳ್ಳೆ ಹಾಡುಗಳು ನಿಮಗಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಹಾಡಿದಾಗಿತ್ತು. ವಾಸುಕಿ ವೈಭವ್, ವಿಜಯ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದರು. ಅಜನೀಶ್, ಅವಿನಾಶ್ ಬಳೆಕಾಲ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ ಈ ಹಾಡಿಗಿತ್ತು. ಬುದ್ಧಗುರು ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೂ ಮುಂಚೆ ಇವತ್ತಾಗಲೇ ಶನಿವಾರ, ಸೋಮವಾರ ಹಬ್ಬ ಇದೆ, ಏನೆಲ್ಲ ತಯಾರಿ ನಡೆಸ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ? ಕೆಲವರು ಆಗಲೇ ಇವತ್ತೇ ಕೆಲವರು ಒಬ್ಬಟ್ಟನ್ನು ಮಾಡಿಟ್ಕೋತಾರೆ, ಇನ್ನು ಕೆಲವರು ಹೂವನ್ನು ಇವತ್ತೇ ತಂದಿಟ್ಕೋತಾರೆ, ಯಾಕಂದರೆ ನಾಳೆ ಇನ್ನೂ ದುಬಾರಿಯಾಗುವಂತಹ ಸಾಧ್ಯತೆ ಇದೆ. ಹಣ್ಣನ್ನು ಸಹ ಇವತ್ತೇ ತಂದಿಟ್ಕೋತಾರೆ. ನೋಡೋಣ ನಮ್ಮ ಕೇಳುಗರು, ನಮ್ಮ ವಿವಿಧ ಭಾರತಿ ಆಕಾಶವಾಣಿಯ ಕೇಳುಗರ ತಯಾರಿ ಹೇಗೆ ನಡೀತಾ ಇದೆ. ಸಂದೇಶನ ಕಳಿಸಿ. ನಿಮ್ಮ ಸಂದೇಶನ ಓದ್ತಾ ಓದ್ತಾ ಬುದ್ಧಗುರುವ ಸಂದೇಶನ ಹೇಳ್ತಾ ಹಾಡನ್ನು ಕೇಳ್ತಾ ಸಾಗೋಣ ಇವತ್ತಿನ ಸಂಜೆಯ ಇಳಿ ಹೊತ್ತಿನ ಈ ಕಾರ್ಯಕ್ರಮದಲ್ಲಿ. ಆಗಲೇ ಹೇಳಿದೆ, ಬುದ್ಧಗುರು ಒಂದು ಬಾಹ್ಯ ಅವರ ಒಂದು ಏನಂತಾರೆ ಸಂವಾದದ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಹ್ಯ ದಾರುಚರಿ ಅವ್ರ ಹೆಸರು, ಒಬ್ಬ ಬಾಹ್ಯ ದಾರುಚರಿ ಅಂತ ಒಬ್ಬ ವ್ಯಾಪಾರಿ ಅವರು. ಆತ ವ್ಯಾಪಾರಕ್ಕೆ ದೂರ ದೇಶಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾರೆ. ಕೆಲವು ತಿಂಗಳುಗಳ ನಂತರ ಆ ಹಡಗು ಸಾಗರದಲ್ಲಿ ಮುಳುಗು ಹೋಗುತ್ತೆ. ಆ ಬಾಹ್ಯನೊಬ್ಬರನ್ನ ಹೊರತುಪಡಿಸಿ ಬೇರೆ ಎಲ್ಲರೂ ಮುಳುಗ್ತಾರೆ, ಯಾರೂ ಉಳಿಯೋದಿಲ್ಲ. ಈ ರೀತಿ ಉಳಿದಂತಹ ಈತ, ಓ ನನ್ನಲ್ಲಿ ಏನೋ ವಿಶೇಷ ಶಕ್ತಿ ಇದೆ, ಹಾಗಾಗಿ ನಾನು ಬದುಕೊಂಡೆ ಅಂತ, ನಾನೊಬ್ಬ ಜ್ಞಾನಿ ಅಂತ ತನಗೆ ತಾನೇ ಅನ್ಕೋತಾರೆ. ಆದರೂ ಆ ಥರ ಅನ್ಕೊಳ್ಳೋದಲ್ಲದೆ ಜಗತ್ತಿಗೂ ಅದೇ ರೀತಿ ತೋರ್ಸೋಕ್ಕೆ ಶುರು ಮಾಡ್ತಾರೆ. ಆದರೆ ಅವ್ರ ಒಳಗಿನ ದನಿ ಎಲ್ಲೋ ಹೇಳ್ತಾರತ್ತೆ, ಇಲ್ಲ ನೀನಿನ್ನೂ ಜ್ಞಾನಿ ಆಗಿಲ್ಲ ಅಂತ. ಆ ದನಿ ಹೆಚ್ಚು ಹೆಚ್ಚು ಗಟ್ಟಿ ಆಗ್ತದೆ.

ಅವ್ರಿಗೆ ಅನ್ಸತ್ತೆ, ಹೌದು ನಾನು ಇನ್ನೂ ಜ್ಞಾನಿ ಆಗಿಲ್ಲ, ನಿಜವಾದ ಜ್ಞಾನಿಯ ಹುಡುಕಬೇಕು ನಾನು ಅಜ್ಞಾನಿನ ಅಂತ ಹುಡುಕಾಟ ಶುರು ಮಾಡ್ತಾರೆ. ಕೆಲವು ವರ್ಷಗಳ ನಂತರ ಆತ ಶ್ರಾವಸ್ತಿಗೆ ಬಂದು ತಲುಪ್ತಾರೆ. ಅಲ್ಲಿ ಕರತಲ ಭಿಕ್ಷೆ ತರುಳತೆಯಲ್ಲಿ ವಾಸಲಿದ್ದ ಒಬ್ಬ ಭಿಕ್ಕುವನ್ನು ನೋಡ್ತಾರೆ. ನೋಡಿದ ತಕ್ಷಣ ಆತನನ್ನೇ ನೋಡ್ತಾ ಇರಬೇಕು ಅನಿಸುತ್ತೆ, ಈತನಲ್ಲಿ ಏನೋ ವಿಶೇಷತೆ ಇದೆ ಅಂತ ಆ ಬಾಹ್ಯ ಅವರ ಒಳಗಿನ ದನಿ ಹೇಳ್ತಾ ಇರುತ್ತೆ. ಆತನ ಹತ್ರ ಹೋಗಿ ಮಾತಾಡಿಸ್ಲೇಬೇಕು ಅಂತ ಮುಂದಡಿ ಇಡ್ತಾರೆ. ಆತ ತನ್ನ ದೈನಂದಿನ ಭಿಕ್ಷೆಗೆ ಹೊರಟಿರ್ತಾನೆ. ಆತನ ನುಡಿ ಕೇಳಲೇಬೇಕು ಅಂತ ತನ್ನೊಳಗಿನ ಏನಂತಾರೆ ಒಂದು ಒತ್ತಡ ಬರ್ತಾ ಇರುತ್ತೆ, ಅದನ್ನು ಅದುಮಿಟ್ಕೊಳ್ಳೋಕ್ಕಾಗದೆ ಹೋಗಿ ಕೇಳ್ತಾರೆ. ಆಗ ಆತ ಹೇಳ್ತಾನೆ, ನಾನು ಭಿಕ್ಷೆಗೆ ಹೊರಟಿದ್ದೀನಿ, ದಾರಿ ಬಿಡು ಅಂತ. ಆಗ ಬಾಹ್ಯ ಹೇಳ್ತಾರೆ, ನಾನು ಕೂಡ ಭಿಕ್ಷಕನೇ, ನಿನ್ನ ನುಡಿ ಭಿಕ್ಷೆ ಕೊಡು ಅಂತ ಒತ್ತಾಯಿಸಿದಾಗ ಆ ಭಿಕ್ಕು ಒಂದು ಮಾತು ಹೇಳ್ತಾರೆ. ಅದು ಏನು ಹೇಳ್ತಾರೆ ಅಂತ ಕೇಳೋಣ ಈ ಹಾಡಿನ ನಂತರ. ಹಾಗೆ ಸಾಕಷ್ಟು ಸಂದೇಶಗಳನ್ನು ನಮ್ಮ ಕೇಳುಗರಾಗಲೇ ಕಳಿಸ್ಬಿಟ್ಟಿದ್ದಾರೆ, ಏನೆಲ್ಲ ತಯಾರಿ ನಡೆಸ್ಕೊಂಡಿದ್ದೀವಿ ನಾವು ಅಂತ. ಅದರ ಜೊತೆಗೆ ಸಾಗೋಣ, ಬನ್ನಿ ಈಗೊಂದು ಸುಂದರವಾದ ಗೀತೆ ನಿಮಗಾಗಿ.

ವಾಣಿ ಹರಿಕೃಷ್ಣ ಅವರು ಈ ಹಾಡನ್ನು ಹಾಡಿದರು. ಸ್ನೇಹಿತರು ಚಿತ್ರದು, ಶ್ಯಾಮ್ ಶಿವಮೊಗ್ಗ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಹಾಡಿಗಿತ್ತು. ಮಾಗಡಿ ರಸ್ತೆಯಿಂದ ಪ್ರಿಯಾ ಅವರ ಸಂದೇಶ ಬಂದಿದೆ. ಮನೆಯ ಸ್ವಚ್ಛತೆ ನಡೀತಾ ಇದೆ, ನಾಡಿದ್ದು ಹಬ್ಬ ಇದೆಯಲ್ವಾ, ಹಾಗಾಗಿ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ವಿವೇಕ್ ನಗರದ ವಾಸವಿ ಅವರು, ಹೊಸ ಬಟ್ಟೆಗಳ ಖರೀದಿ ಮುಗಿಸಿದೀವಿ, ಇನ್ನು ನಾಳೆ ಪೂರ್ತಿ ದಿನ ಹಬ್ಬದ ತಯಾರಿನೇ ಮನೆಯಲ್ಲಿ ಅಂತ ಹೇಳ್ತಿದ್ದಾರೆ. ಆರ್ ಟಿ ನಗರಿಂದ ಶೇಖರ್ ಅವ್ರ ಸಂದೇಶ ಬಂದು, ಮನೆ ಹೆಂಗಸರ ಶಾಪಿಂಗ್ ಮುಗಿದಿದೆ ಅಂದರೆ ಅರ್ಧ ಕೆಲಸ ಮುಗ್ದಾಗೆ, ನಮ್ದೆಲ್ಲ ಬಿಡಿ ಮೇಡಮ್, ಬೇಗ ಆಗುತ್ತೆ ಅಂತ ಅವ್ರು ಸಂದೇಶ ಕಳಿಸಿದ್ದೀರಾ. ಇನ್ನು ಸಾಕಷ್ಟು ಸಂದೇಶಗಳು ಬಂದಿದೆ, ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಪುಟ್ಟ ಕಥೆ ಒಂದು ನಡೀತಾ ಇತ್ತು. ಏನು ಅದರ ಸಂದೇಶ, ಅರಿವಿನ ಆನಂದ ಏನಪ್ಪ, ನಾವು ಸ್ವಲ್ಪ ಅದನ್ನು ನೋಡೋಣ ಬನ್ನಿ. ಆಗಲೇ ಹೇಳಿದ ಹಾಗೆ ಬಾಹ್ಯ ಹೋಗ್ತಾರೆ ಆ ಭಿಕ್ಷುವನ್ನು ನೋಡಿ, ಆತ ನಾನು ಭಿಕ್ಷೆಗೆ ಹೋಗ್ತಾ ಇದ್ದೀನಿ, ಜಾಗ ಬಿಡೋ ಅಂದಾಗ, ನಾನು ಕೂಡ ಒಬ್ಬ ಭಿಕ್ಷುಕನೇ, ನಿನ್ನ ನುಡಿಯ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂದಾಗ ಈ ರೀತಿ ಹೇಳ್ತಾರೆ, ಇದನ್ನು ಅಭ್ಯಾಸ ಮಾಡು, ಏನಂದರೆ ನೋಡಿದ್ರಲ್ಲಿ ಕೇವಲ ನೋಟ ಅಷ್ಟೇ ಇರಲಿ, ಕೇಳಿದ್ರಲ್ಲಿ ಕೇವಲ ಶಬ್ದವಷ್ಟೇ ಇರಲಿ, ಅನುಭವಿಸಿದ್ರಲ್ಲಿ ಕೇವಲ ಅನುಭವವಷ್ಟೇ ಇರಲಿ, ತಿಳಿದುಕೊಂಡಿದ್ರಲ್ಲಿ ಕೇವಲ ತಿಳುವಳಿಕೆಯಷ್ಟೇ ಇರಲಿ. ಅಂದರೆ ಇದನ್ನು ಕ್ರಮವಾಗಿ ದೃಷ್ಟ, ಶ್ರುತ, ಮುತ ವಿಜ್ಞಾತ ಅಂತ ಕರೀತಾರೆ. ಈ ನಾಲ್ಕು ಮಾತನ್ನು ಹೇಳಿದ ಆ ಭಿಕ್ಕುವೇ ಬುದ್ಧಗುರು. ಇದನ್ನು ಅಭ್ಯಾಸದ ಮೂಲಕ ಸಾಧಿಸಿಕೊಂಡ ಬಾಹ್ಯ ತನ್ನ ಏನಂತಾರೆ ಈ ತೋರಿಕೆಯ ಜ್ಞಾನಿತನವನ್ನು ಕಳಚಿಕೊಂಡು ನಿಜವಾದ ಆನಂದದ ಅನುಭವನ ಪಡಿತಾರೆ. ಏನು ಈ ನಾಲ್ಕು ಮಾತುಗಳು ಏನು ಹಾಗಂದರೆ ಅನ್ನೋದನ್ನು ನೋಡೋಣ. ಜೊತೆ ಜೊತೆಗೆ ನಿಮ್ಮ ಸಂದೇಶಗಳು ಇದೆ, ಓದ್ತಾ ಹಾಡುಗಳನ್ನು ಕೇಳ್ತಾ ಕೇಳ್ತಾ.

ಪರಪಂಚ ಚಿತ್ರದ ಹಾಡಿನ ಕೇಳಿದ್ರಿ. ವಾಣಿ ಹರಿಕೃಷ್ಣ ಅವರು ಹಾಡಿದ್ರು. ವೀರ್ ಸಮರ್ಥ್ ಅವರ ಸಂಗೀತ, ಯೋಗರಾಜ್ ಭಟ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಕೆಜಿ ಯೇಸುದಾಸ್ ಅವರ ದನಿಯಲ್ಲಿ ಒಂದು ಹಾಡನ್ನು ಕೇಳೋಣ, ಬಲಗಾಲಿಟ್ಟು ಒಳಗೆ ಬಾ ಚಿತ್ರದ್ದು. ಹಂಸಲೇಖ ಅವರ ಸಂಗೀತ ಇದಕ್ಕಿದೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ.

ಬುದ್ಧನ ಕಥೆನ ಕೇಳ್ತಾ ಇದ್ವಿ. ಇನ್ನೊಬ್ಬ ಗುರು ಜಿದ್ದು ಕೃಷ್ಣಮೂರ್ತಿ ಅವರೊಂದು ಮಾತು ಹೇಳ್ತಾರೆ, ಅಬ್ಸರ್ವರ್ ಈಸ್ ಅ ಅಬ್ಸರ್ವ್ಡ್ ಅಂತ. ಅಂದರೆ ಅವೆಲ್ಲ ಅರ್ಥ ಆಗೋಕ್ಕೆ ಬಹಳಷ್ಟು ಅದು ಅತ್ಯಂತ ಸುಲಭದ ಮಾತಲ್ಲ ಅಂತಲೇ ಹೇಳಬಹುದು. ಏನಪ್ಪ ಅದು ಅಂತ ನೋಡೋದಾದರೆ, ಈಗಾಗಲೇ ಹೇಳಿದ ಹಾಗೆ ನಾಲ್ಕು ದೃಷ್ಟ, ಶ್ರುತ, ಮುತ ಮತ್ತು ವಿಜ್ಞಾತ ಏನದು ಅಂತ ನೋಡೋದಾದರೆ, ನೋಡಿ ನಮ್ಮ ದೈನಂದಿನ ಬದುಕಲ್ಲಿ ನಾವು ಒಂದು ವಸ್ತುವನ್ನು ಅಥವಾ ವ್ಯಕ್ತಿನ ನೋಡಿದಾಗ ಕೇವಲ ನೋಡೋದಿಲ್ಲ, ನಾವು ನಮ್ಮ ಕಲ್ಪನೆಗಳನ್ನು ಅದರ ಮೇಲೆ ಹೇರ್ತೀವಿ. ಉದಾಹರಣೆ, ಒಂದು ಹೂವನ್ನು ನೋಡಿದಾಗ ಕೇವಲ ಹೂವನ್ನಷ್ಟೇ ನೋಡಲ್ಲ, ಅದರ ರೂಪ, ಬಣ್ಣ, ಇವನ್ನೆಲ್ಲ, ಅದರ ಕಂಪು, ಇದನ್ನೆಲ್ಲ ನೋಡ್ತೀವಿ. ಅದರ ಜೊತೆ ಬೇರೆ ಹೂಗಳ ಜೊತೆ ಇದನ್ನು ಹೋಲಿಸ್ತೀವಿ. ಆಗ ನಮ್ಮಲ್ಲಿ ಆ ಹೂವಿನ ಬಗ್ಗೆ ಪ್ರೀತಿನೋ ಅಥವಾ ನಿರಾಕರಣೆನೋ ಉಂಟಾಗುತ್ತೆ. ಇದು ನೋಡುಗನಲ್ಲಾದಂತಹ ಪರಿಣಾಮ, ನೋಟಕ್ಕೆ ಪರಿಣಾಮನೇ ಇಲ್ಲ. ಬುದ್ಧಗುರು ಇಲ್ಲಿ ಹೇಳೋದು, ನೋಟ ಮತ್ತು ನಾನು ನಡುವೆ ಅಂತರ ಬೇಡ. ನೋಟದಲ್ಲಿ ಕೇವಲ ನೋಟ ಮಾತ್ರ ಇರಲಿ, ಆಗ ನೋಡೋನು ಇರೋದಿಲ್ಲ. ಎಲ್ಲಿ ನಾನು ಅನ್ನೋ ಹಣೆಪಟ್ಟಿ ಇರೋದಿಲ್ವೋ ಅಲ್ಲಿ ಪ್ರೀತಿನೂ ಇರೋದಿಲ್ಲ, ನಿರಾಕರಣೆನೂ ಇರೋದಿಲ್ಲ. ಹೀಗೆ ದೃಷ್ಟ, ಶ್ರುತ, ಮುತ, ವಿಜ್ಞಾತಗಳ ಅರಿತ ಈ ಬಾಹ್ಯ ತನ್ನ ವ್ಯಾಪಾರಿ ಗುಣಗಳನ್ನು ಕಳಚಿ ಜ್ಞಾನಿ ಆಗ್ತಾನೆ ಅಂತ ಹೇಳುತ್ತೆ ಬುದ್ಧನ ಒಂದು ಕಥೆ ಬಾಹ್ಯನ ಸುತ್ತ. ಈ ಕಥೆಯ ಸಂಗ್ರಹ ಮಹೇಶ್ ಹರವೆ ಅವರದು.

0: ಸಂಗೀತ ಕಟ್ಟಿ ರಮ್ಯಾ ಭಟ್ ಅಭಯಂಕರ್ ಅವರ, ಹಾಡುಗಾರಿಕೆಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ ಈ ಹಾಡಿತ್ತು. ನಕುಲ್ ಅಭಯಂಕರ್ ಅವರ ಸಂಗೀತ ಬಿಸಿ ಬಿಸಿ ಐಸ್ ಕ್ರೀಮ್ ಚಿತ್ರದ ಹಾಡನ್ನು ನೀವಿದೀಗ ಕೇಳಿದ್ರಿ. ಆಗಲೇ ಹೇಳಿದೆ ಏನು ತಯಾರಿ ನಡೆಸ್ತಾ ಇದ್ದೀರಾ ನೀವು ಕೇಳೋಗ್ರೆ, ನಮಗೂ ಒಂದು ಕುತೂಹಲ ಇರುತ್ತೆ. ನಾವು ಸ್ಟುಡಿಯೋಲಿ ಕುತ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಹೊರಗಡೆ ಜೋರಾಗಿ ನಡೀತಾ ಇರುತ್ತೆ ವ್ಯಾಪಾರ, ಹಣ್ಣಿಂದಾಗಿರಬಹುದು, ಹೂವಿನದಾಗಿರಬಹುದು, ಅಥವಾ ಪೂಜಾ ಸಾಮಗ್ರಿಗಳಾಗಿರಬಹುದು, ಬಟ್ಟೆಗಳ ಖರೀದಿ ಅಂತೂ ಕೇಳಲೇಬೇಡಿ, ಹೆಚ್ಚೆಚ್ಚು ನಡೀತಾ ಇರುತ್ತೆ. ಏನು ನಿಮ್ಮೆಲ್ಲರ ತಯಾರಿ ಅನ್ನೋ ಒಂದು ಪ್ರಶ್ನೆನ ಕೇಳಿದೆ. ಆರ್ತಿ ಅವರು BTM ಬಡಾವಣೆಯಿಂದ ಹೇಳ್ತಾ ಇದ್ದಾರೆ, ಮಕ್ಕಳಿಗಂತೂ ಖುಷಿಯೋ ಖುಷಿ, ಯಾಕಂದರೆ ಸಾಲು ಸಾಲು ರಜಾ ಬಂದುಬಿಟ್ಟಿದೆ 3 ದಿನ. ನಾನಂತೂ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಚಳ್ಕೆರೆ ಅವರು ಸಂಜೆಯ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಾನು ಸಹ ಗೌರಿ ಗಣೇಶ ಹಬ್ಬಕ್ಕೆ ತಯಾರಿ ನಡೆಸಿದ್ದೇನೆ, ಬನ್ನಿ ನಮ್ಮ ಮನೆಗೆ ಹಬ್ಬಕ್ಕೆ ಅಂತ ನನಗೆ ಆಹ್ವಾನ ಕೊಟ್ಟಿದ್ದೀರಾ ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ. ತುಂಬ ಧನ್ಯವಾದ ನಿಮ್ಮ ಆಹ್ವಾನಕ್ಕೆ, ಖುಷಿಯಾಯಿತು. ನಾಗರತ್ನ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ಹಬ್ಬಕ್ಕೆ ನಿನ್ನೆ ಮಾರ್ಕೆಟಿಂದ ಸಾಕಷ್ಟು ಹೂಗಳು ಹಣ್ಣುಗಳು ಮನೆಗೆ ಬಂದಿದೆ. ಗೌರಿ ಗಣೇಶ ಮೂರ್ತಿನ ನಾವು ಬುಕ್ ಮಾಡಿದ್ದೀವಿ ಹಬ್ಬಕ್ಕೆ, ಹೊಸ ಬಟ್ಟೆ ರೆಡಿ, ಇನ್ನೇನು ತಿಂಡಿಗಳ ತಯಾರಿ ರಾತ್ರಿ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಖುಷಿಯಾಗುತ್ತೆ. ಆದರೆ ನಮ್ಮೆಲ್ಲ ಕೇಳುಗರು ಮಣ್ಣಿನ ಗಣಪನನ್ನು ತರ್ತೀರಾ ಅನ್ಕೋತೀವಿ, ಬಣ್ಣ ಬಣ್ಣದ POP ಗಣಪನನ್ನು ತರೋದಿಲ್ಲ ಅಂತ ಅನ್ಕೋತೀನಿ. ಇನ್ನು ಚೆನ್ನಪ್ಪ ಅವರು JP ನಗರದಿಂದ, ಬೆಲ್ಲ ಬೇಳೆ ಕಾಯಿ ಖರೀದಿ ಮುಗೀತು, ಇನ್ನು ಹೂವು ಹಣ್ಣು ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದೇಶನ ನಮಗೆ ಉಮೇಶ್ ಸಿರಿಗೆರೆಯಿಂದ ಕಳಿಸಿದ್ದೀರಾ, ಹೇಳ್ತಾ ಇದ್ದೀರಾ ಪರಪಂಚ ಚಿತ್ರದ ಹಾಡನ್ನು ಇಷ್ಟ ಆಯಿತು ಅಂತ. ಇನ್ನು ಸಾಕಷ್ಟು ಸಂದೇಶಗಳು ತಯಾರಿ ಬಗ್ಗೆ ಬಂದಿದೆ. ಯಾವೆಲ್ಲ ನಮ್ಮ ಕೇಳುಗರು ಯಾವೆಲ್ಲ ತಯಾರಿ ನಡೆಸಿದ್ದಾರೆ ಅನ್ನೋದನ್ನು ನೋಡೋಣ 7 ಗಂಟೆಯ ನಂತರ. ಬನ್ನೀಗ ಕೇಳೋಣ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ UT ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ 1 ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 3ರಿಂದ 5 ವರ್ಷ ಸೇವೆ ಸಲ್ಲಿಸಿರುವ ವೈದ್ಯರನ್ನು ಖಾಯಂಗೊಳಿಸುವ ಬಗ್ಗೆಯೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರದ ಗುಣಮಟ್ಟ ನೋಡಿ ಸೇವಿಸಿ ಎಂದು ಸಾರ್ವಜನಿಕರಿಗೆ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಕಲಬೆರಕೆ ಆಹಾರಕ್ಕೆ ಸಂಬಂಧಿಸಿದಂತೆ ಹಲವು ಹಂತಗಳಲ್ಲಿ ತಪಾಸಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸುವಂತೆ ಬೇಡಿಕೆ ಇದ್ದು, ಈ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಒಕ್ಕೂಟ ಸಲ್ಲಿಸಿರುವ ವಿವಿಧ ಬೇಡಿಕೆಗಳು ಸರ್ಕಾರದ ಗಮನದಲ್ಲಿವೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಿನ್ನೆಲೆಯಲ್ಲಿ ಶಾಲಾ ಸಮಯ ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಈ ಕುರಿತು ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಖಾಸಗಿ ಶಾಲೆಗಳ RR ನವೀಕರಣ ಹಾಗೂ ಬೆಂಗಳೂರು ನಗರದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಮನೆ ಬಾಡಿಗೆ ಭತ್ತೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೂ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು.

0: ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು ರಾಜ್ಯದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಗಣನೀಯ ಸುಧಾರಣೆ ಕಂಡುಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ದ ದೂರು ನೀಡಿದ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಹಾಗೂ ತಮ್ಮ ಬೆಂಬಲಿಗರ ನಿವಾಸದಲ್ಲಿ ನಡೆಸಿದ ಇಡಿ ಶೋಧ ಕಾರ್ಯಾಚರಣೆಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದ್ದಾರೆ. ಇಡಿ ಆರೋಪಗಳು ಕೇವಲ ಶಂಕಿತ ಮತ್ತು ಆರೋಪಿತ ಅಂಶಗಳಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ನೋಟಿಸ್ ನೀಡಿದರೆ ಉತ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಹೇಳಿದ್ದಾರೆ. ವಿದೇಶದಲ್ಲಿ ಹೂಡಿಕೆ ಮಾಡುವುದು ಕಾನೂನು ಬಾಹಿರವೇ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ದ ಇಡಿ ಅಧಿಕಾರಿಗಳು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಇಡಿ ಅಧಿಕಾರಿಗಳು ಜಾರಕಿಹೊಳಿ ಅವರ ಹಣದ ಜಾಡು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ತನಿಖಾ ಸಂಸ್ಥೆಯೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವುದರಿಂದ ತಪ್ಪಿತಸ್ಥರೆಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿಯಾನದ ಭಾಗವಾಗಿ 12 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಆಶೀರ್ವಾದ ದೀಪ ಎಂಬ ಕಾರ್ಯಕ್ರಮ ಹಾಗೂ ಭಾರತದ ಕನಸು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ದೇಶದಲ್ಲಿ ಆಗಿರುವ ಪರಿವರ್ತನೆಯನ್ನು ತೋರಿಸಲು ನಮೋ ಸೇವಾ ಬೀದಿ ನಾಟಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ನೀರು ಪ್ರಾಯೋಗಿಕವಾಗಿ ಚಿತ್ರದುರ್ಗದ ಗೋನೂರು ಕೆರೆ ತಲುಪಿದೆ. ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೋನೂರು ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 80 ಕೆರೆಗಳನ್ನು ತುಂಬಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು 2028ರ ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಯೋಜನೆಯಡಿ ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ವ್ಯಾಪ್ತಿಯ 367 ಕೆರೆಗಳಿಗೆ ನೀರು ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣ ಹಾಗೂ ಅಭಿವೃದ್ದಿ ಕಾಮಗಾರಿಗಳಿಗೆ ಅಗತ್ಯವಿರುವ ಅನುದಾನ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಯ ವಸತಿ ಶಾಲೆಗಳ ಸುಧಾರಣೆ ಹಾಗೂ ಹೊಸ ವಸತಿ ಶಾಲೆಗಳನ್ನು ಮಂಜೂರು ಮಾಡುವ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯಲ್ಲಿ ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತ ಕುಟುಂಬಗಳ ಜಮೀನು ವ್ಯಾಜ್ಯಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸೂಚಿಸಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ನಡೆದ ಪ್ರಜಾಸೇವೆ ಆಂದೋಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊತ್ತತ್ತಿ ಹೋಬಳಿಯಲ್ಲಿ 1960ಕ್ಕೂ ಹಿಂದಿನಿಂದಲೂ ಕೆಲವು ಕುಟುಂಬಗಳು ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು ಕೆಲವರ ಬಳಿ ಅಗತ್ಯ ದಾಖಲೆಗಳಿವೆ. ಇನ್ನು ಕೆಲವು ಕುಟುಂಬಗಳ ಬಳಿ ದಾಖಲೆಗಳ ಕೊರತೆ ಇರುವುದರಿಂದ ಜಮೀನು ಸಂಬಂಧಿತ ವ್ಯಾಜ್ಯಗಳು ಉಂಟಾಗಿವೆ ಎಂದು ತಿಳಿಸಿದ್ದಾರೆ.

ರಾಯಚೂರು ಜಿಲ್ಲೆಯ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜಿಲ್ಲೆಯ ಎನ್ಎಚ್ 748 ಎ ಹೆದ್ದಾರಿಯ ಕಿಲೋಮೀಟರ್ 273.4 331.33 ರಸ್ತೆ ಅಭಿವೃದ್ಧಿ ವಿಸ್ತರಣೆ ಹಾಗೂ ಸುಧಾರಣೆ ಕಾಮಗಾರಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ. ಬೆಳಗಾವಿ ರಾಯಚೂರು ಹೆದ್ದಾರಿ ಕಾಮಗಾರಿ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ಇದೀಗ ಭೂಸ್ವಾಧೀನ ಅಧಿಸೂಚನೆ ಪ್ರಕಟವಾಗಿದ್ದು ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಮುಂದಿನ ಹಂತಗಳಿಗೆ ವೇಗ ದೊರೆತಿದೆ. ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ನಗರದಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಟ್ಟಡಗಳ ಕಾಮಗಾರಿಗಳನ್ನು ಇಂದು ವೀಕ್ಷಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಸಚಿವರು ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಹಾಸನದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ವೀಕ್ಷಿಸಿ ಅಗತ್ಯ ಅನುದಾನ, ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 44 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಖಾಸಗಿ ಕೊಳವೆ ಬಾವಿಗಳಿಂದ ಕುಡಿಯುವ ನೀರನ್ನು ಪೂರೈಸುವ ಮೂಲಕ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದೇ 14 ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17 ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ, ಸರ್ವತೋಮುಖ ಅಭಿವೃದ್ದಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ. ಇದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಅವರ ಚಿತ್ರದ ಗೀತೆ ಸಂಗೀತ ಕಟ್ಟಿಯವರು ಹಾಡಿದರು. ಎ ಆರ್ ರೋಹಿತ್, ಮನು ದೇವರಹಳ್ಳಿಯವರ ಸಾಹಿತ್ಯ, ಗಿರೀಶ್ ಹುತ್ತೂರವರ ಸಂಗೀತ ಈ ಹಾಡಿಗಿತ್ತು. ಸಮಯ ಇನ್ನೇನು 6:55 ಆಗ್ತಾ ಇದೆ. ಕಣ್ಬನ್ನಿ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
2: ಓಡಿ ಪೋದನೆ ಓಡಿ ಪೋದನೆ ಓಡಿ ಪೋದನೆ.
1: ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು.
2: ಓಡಿ ಪೋದನೆ ಓಡಿ ಪೋದನೆ.
1: ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು. ಕೇಳೋಣ ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
3: ಅದು ನಮ್ಮ ಸ್ವಂತ ಕಂಪನಿಯಲ್ಲೇ ನನಗೆ ಅಷ್ಟು ಧೈರ್ಯ ಬಂದದ್ದು. ನಾನು ಪಾತ್ರ ವಹಿಸಿದ್ದು ನನಗೆ ಯಾವ ವಿಧವಾದ ಒಂದು ಭಯ ಯಾವುದು ಒಂದು ಆಗಲಿಲ್ಲ. ಸಂತೋಷವೇ ಆಗ್ತಾ ಇತ್ತು ಬಾಲ್ಯಾವಸ್ಥೆ. ಆ ಭಯವೇನು ನನಗೆ ತೋರಲಿಲ್ಲ. ನನಗೆ ಸಂತೋಷ. ನಮ್ಮ ತಂದೆಯವರು ಅದನ್ನು ಬಹಳ ನನಗೆ ಮೆಚ್ಚುಗೆ ತೋರಿಸ್ಬಿಟ್ರು. ಇದ್ದುದು ನಾನು ಬಹಳ ಸಂತೋಷವಾಗ್ಬಿಡ್ತು. ಆವಾಗ ಆ ಕಂಪನಿಗಳು ಇನ್ಯಾವುದೂ ಇರಲಿಲ್ಲ. ತಂದೆಯವರು ಅದನ್ನು ಪ್ರಾರಂಭ ಮಾಡಿದ್ದು ಎಳಂದೂರಿನಲ್ಲಿ. ಆಮೇಲೆ ಸೀತಪ್ಪ ಅವ್ರ ಕಂಪನಿಗೆ ಬಂದದ್ದು. ಆವಾಗ ಅವ್ರದ್ದು ತುಮಕೂರಿನಲ್ಲೇ ಇದ್ದದ್ದವರು. ಅಲ್ಲಿ ಸುಭದ್ರೆ, ಕಾಳಿದಾಸ, ಸದರ್ಮೆ ಮತ್ತು ನಮ್ಮ ಶಾರದಾ ವಿಲಾಸ್ ಕಂಪನಿ ಪ್ರಾರಂಭ ಆಯಿತು. ಅದೊಂದು 5-6 ವರ್ಷ ನಡೆದಿದೆ. ಮತ್ತು ಸಾಮ್ರಾಜ್ಯ ಲಕ್ಷ್ಮಿ ಅಂತ ಹೇಳಿ ನಾನು ನಮ್ಮ ತಂದೆಯವರು ನಮ್ಮ ಅಣ್ಣನವರು ಮತ್ತು ಆ ಕಂಪನಿ ಪ್ರಾರಂಭ ನಮ್ಮ ಸ್ವಂತ ಮಾಡಿದ್ದು. ಅದೊಂದು 10-12 ವರ್ಷ ಬಹಳ ಚೆನ್ನಾಗಿ ನಡೀತು. ಅದು ಅದಾದಮೇಲೆ ನಾನು ಯಾವುದು ಬೇಕಾಗಿಲ್ಲ ಅಂತ ಅಂದು ಹೇಳಿಬಿಟ್ಟು ಕಂಪನಿಗಳಿಗೆ ನಾನು ಹೋಗೋದಿಲ್ಲ ಅಂತ ಅಂದೇಳಿ ಸಂಗೀತ ಮಾಡಿಕೊಂಡು ನಾನು ಮನೆಯಲ್ಲೇ ಇದ್ದುಬಿಟ್ಟಿದ್ದೆ. ಕಾರ್ಯ ಕಾರಣದಿಂದ ವೀರಣ್ಣವ್ರ ಕಂಪನಿಗೆ ಅವ್ರ ಕಂಪನಿಯವರೇ ಬಂದು ನನ್ನನ್ನು ಅಪೇಕ್ಷೆ ಮಾಡಿದ್ರಿಂದ
4: ಕಂಪನಿಗೆ
3: ಹೌದು ಸರಿ. ಆಮೇಲೆ ಹೋಗಿ ಕಡೆಯಲ್ಲಿ ವೀರಣ್ಣವ್ರು ಬಂದರು. ಸರಿ ದೊಡ್ಡವ್ರ ಮಾತು ಮೀರಬಾರ್ದು ಅಂತ ಹೇಳಿ ಹೋಗ್ಬಿಟ್ಟು ನಾ ಸಂಬಳಕ್ಕೆಲ್ಲೂ ನಾನು ಇರಲಿಲ್ಲ. ಆದ್ದರಿಂದ ಸಂಬಳಕ್ಕೆ ಬರೋದಿಲ್ಲ ಅಂತ ಪಾರ್ಟ್ನರ್ಶಿಪ್ನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿದೆ ಸರ್. ಅಲ್ಲಿ ಒಂದು 7-8 ವರ್ಷ ನಾನು ಮಾಡಿದೆ. ಅದಾದಮೇಲೆ ಮುರ್ರಾಯರ್ ಕಂಪನಿ, ನಾಗೇಶ್ ರಾಯರ್ ಕಂಪನಿ, ಕೊಟ್ಟೂರಪ್ಪನವರು, ರಾಮರಾಜ ಅರಸ್, ಸರಿ ಸಿ ಬಸವರಾಜ್ ಅಂತ ಹೇಳಿ, ಎಂ ಬಿ ಬಸವರಾಜ್ ಅಂತ ಹೇಳಿ, ಅದನ್ನು ಒಂದು ಅದು ಒಂದು 8-10 ವರ್ಷ ನಡೆದಿದೆ ಸರ್. ನಾಟಕಕ್ಕೆ ಅಂತ ಅಂದರೆ ಅವರ ಒಂದು ಸಂತೋಷವನ್ನೆಲ್ಲ ನಮಗಾಗಿ ಬಹಳ ಒಂದು ಮುಡುಪಾಗಿ ಇಟ್ಟುಕೊಂಡು ಬಹಳ ಸಂತೋಷ ಪಟ್ಟುಕೊಂಡು ನಮಗೊಂದು ಉತ್ತೇಜನ

0: ಹೋಗ್ತಾ ಇದ್ರು ನಮ್ಮ ಪಾತ್ರ ನೋಡಿಬಿಟ್ಟು. ಅದಕ್ಕೋಸ್ಕರವಾಗಿ ನಾವು ನಷ್ಟವಾಗಲಿ ಕಷ್ಟವಾಗಲಿ ಆ ಕಂಪ್ನಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದು ಹೇಳಿಬಿಟ್ಟು ನಮಗೂ ಒಂದೊಂದು ಅಭಿಲಾಷೆ ಬಂತು. ಅದು ಪ್ರಾಕ್ಟೀಸ್ ಮ್ಯಾನೇಜರ್ ಸೀನ್ ಸೀನ್ಸ್ ಎಲ್ಲ ಜೋಡಿಸೋದಕ್ಕೆ ಅವ್ರಗಳಿಗೆಲ್ಲ ಒಂದೊಂದು ಒಂದು ಮ್ಯಾನೇಜರು ಹೀಗೆ ಅಂತ ಹೇಳೋರಷ್ಟೇನಿದೆ ನಿರ್ದೇಶಕರು ಅಂತ ಅಂದು ಹೇಳಿಬಿಟ್ಟು. ಈಗ ಇವಾಗ ಸಿನಿಮಾಗಳಲ್ಲಿ ಹೇಳ್ತಾರೆ, ಆ ಕಾಲದಲ್ಲಿ ಸಿನಿಮಾ ಪೈಪೋಟಿ ಏನಾಗಲಿಲ್ಲ. ಅದರಲ್ಲಿ ಇನ್ನೊಂದು ವಿಚಾರ, ಕೆಲವು ನಾಟಕಗಳು ನಾವು ಆಡೋದು ನಾಟಕಗಳು ಕೆಲವರು ಯಾರು ಆಡಲೇ ಇಲ್ಲ. ವರದಾಚಾರ ನಾಟಕಗಳು ಇವುಗಳು ಮನ್ಮಥ್ ವಿಜಯ, ಶಕುಂತಲಾ, ನಿರುಪಮ ಇವೆಲ್ಲ ಅವ್ರ ನಾಟಕಗಳು. ಅದೆಲ್ಲ ನಾಗೇಶ್ ರಾಯರು ಮರ್ರಾಯರು ಬಂದ್ಮೇಲೆ ಆ ನಾಟಕಗಳಾಡಿದ್ದು. ಆ ನಾಟಕಗಳು ಯಾರು ಆಡಲಿಲ್ಲ ಸರ್. ಪ್ರೇಕ್ಷಕರು ನಮಗಾಗಿ ಅದಕ್ಕೋಸ್ಕರವಾಗಿ ಅವರು ಬಂದು ನಮಗೊಂದು ಪ್ರೋತ್ಸಾಹ ಕೊಡಲಿಲ್ಲ ಸರ್. ಆ ಪ್ರೋತ್ಸಾಹ ಕೊಡಲಿಲ್ಲ ಆದ ಕಾರಣ ಅದು ಕರೆಕ್ಷನ್ಸ್ ನಿಂತೋಗ್ಬಿಡ್ತು. ಅದು ಬೇರೆ ಬೇರೆ ನಾಟಕಗಳು ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅದನ್ನು. ಅದು ಅದನ್ನು ಅವ್ರಿಗೆ ಅಷ್ಟಾಗಿ ಬೇಜಾರಾಯಿತು, ಅವ್ರು ಬರಲಿಲ್ಲ. ಆದ್ದರಿಂದ ನಮ್ಗಳಿಗೂ ಕೂಡ ಬೇರೆ ನಾಟಕಗಳು ಮಾಡಬೇಕು ಅನ್ನೋದು ನಮಗೂ ಅಭಿಲಾಷೆ ಬರಲಿಲ್ಲ, ಅದು ತೋರಲೂ ಇಲ್ಲ ಅಂತ ಇಟ್ಕೊಳ್ಳೋಣ ಸರ್. ಒಂದು ಮಾತು ಏನಂದರೆ, ಆ ನಾಟಕದಿಂದ ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ ಅಂದು ಹೇಳಿ ಆ ನಾಟಕ ನನಗೆ ಅನುಕೂಲವಾಯಿತು. ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿರುವ ಬ್ರಿಕ್ಸ್ ಒಕ್ಕೂಟ, ಯುದ್ಧ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ಧವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲ ಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಒತ್ತಾಯಿಸಿದೆ. ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ಧ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಬಹುದಿನಗಳ ಕನಸಾದ ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಪ್ರಾಯೋಗಿಕವಾಗಿ ಗೋನೂರು ಕೆರೆಗೆ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗೋನೂರು ಕೆರೆಯಲ್ಲಿ ಗಂಗಾಪೂಜೆ ನೆರವೇರಿಸಲಿದ್ದು, ಬಳಿಕ ಚಿತ್ರದುರ್ಗ ನಗರದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಮಾಗಡಿ ತಾಲೂಕಿನ ಕುದೂರು ಹೋಬಳಿ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಸಚಿವರು, ರೈತರು, ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಮಸ್ಯೆಗಳ ಪರಿಹಾರಕ್ಕೆ ನಿರ್ದೇಶನ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 44 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರನ್ನು ಪೂರೈಸುವ ಮೂಲಕ ಜನರು ಹಾಗೂ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರವಹಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿದ್ದರೆ

0: ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ವಿವಿಧ ಭಾರತಿ ಆಕಾಶವಾಣಿ ಜೊತೆ ಇದ್ದೀರಾ ನೀವೆಲ್ಲ. ಆಗಲೇ ನಾನು ಹೇಳಿದ್ದೆ, ಸಂದೇಶ ಕಳಿಸಿ. ನಾವಂತೂ ಈ ಸ್ಟುಡಿಯೋನಲ್ಲಿ ಬಾಗಿಲು ಹಾಕ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ನಿಮ್ಮಗಳೆಲ್ಲ ತಯಾರಿ ಹೇಗೆ ನಡೀತಾ ಇದೆ ಅಂತ ಕೇಳಿದೆ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಡಗರದಿಂದ ನಮಗೆ ಸಂದೇಶನ ಕಳಿಸಿದ್ದೀರಾ. ಅಷ್ಟೇ ಉತ್ಸಾಹದಿಂದ ಓದಕ್ಕೂ ನಾನು ಕಾಯ್ತಾ ಇದ್ದೀನಿ. ವೀಣಾ ಸುರೇಶ್ ಅವ್ರು ಹೇಳ್ತಾ ಇದ್ದಾರೆ, ನಾಳೆ ನಮ್ಮ ಮನೇಲಿ ಒಂದು ಪುಟ್ಟ ವೇದಿಕೆ ರೆಡಿ ಮಾಡ್ತೀವಿ, ಗಣಪನನ್ನು ಮತ್ತು ಗೌರಿಯನ್ನು ಇಡೋದಕ್ಕೆ. ನಮ್ಮನೇಲಿ ತುಂಬ ಜೋರು ಈ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಹಾಲಕ್ಷ್ಮಿ ಅವರು ಜೆ ಪಿ ನಗರದಿಂದ ಹೇಳ್ತಾ ಇದ್ದಾರೆ, ಸಿಹಿ ತಿಂಡಿ, ಚಕ್ಕಡಿ, ಕೋಡ್ಬಳೆ ಈ ತಯಾರಿಗೆ ಎಲ್ಲ ಸಾಮಾನನ್ನು ತಂದಿದ್ದೀವಿ, ನಾಳೆ ಇದನ್ನು ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ. ಇನ್ನು ರಮ್ಯಾ ಅವರು ಮಳವಳ್ಳಿಯಿಂದ, ನಮ್ಮ ಹಳ್ಳೀಲಿ ಇಡೀ ಹಳ್ಳಿ ಹಳ್ಳಿಯ ಸಡಗರದಿಂದ ಎದುರು ನೋಡ್ತಾ ಇದ್ದೀವಿ ಈ ಹಬ್ಬನ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಒಂದೇ ಮನೆ ಥರ ಇದ್ದೀವಿ. ಹಬ್ಬದ ವಾತಾವರಣ ಶುರುವಾಗಿದೆ, ಜೊತೆಗೆ ವಿವಿಧ ಭಾರತೀಯ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಹಬ್ಬದ ಮೆರುಗನ್ನು ಹೆಚ್ಚಿಸ್ತಾ ಇದೆ ಹಾಡುಗಳು ಅಂತ ಸಂತೋಷದಿಂದ ನಮಗೆ ಸಂದೇಶನ ಕಳಿಸಿದ್ದೀರಾ. ಇನ್ನು ವಿಶ್ವಾಸ್ ವಿಕಾಸ್ ಜಯನಗರದಿಂದ ಹೇಳ್ತದೆ, ನಾವು ಹಬ್ಬಕ್ಕೆ ಕಾಯ್ತಾ ಇರ್ತೀವಿ, ಯಾಕಂದರೆ ನಮ್ಮ ಮನೇಲಿ ಕರ್ಜಿಕಾಯಿ ಮೋದಕ ತುಂಬ ರುಚಿಯಾಗಿ ಮಾಡ್ತಾರೆ. ಯಾವಾಗ ಪೂಜೆ ಮುಗಿಯುತ್ತೋ, ಯಾವಾಗ ಈ ತಿಂಡಿಗಳು ನಮ್ಮ ಕೈ ಸೇರುತ್ತೋ ಅಂತ ಕಾಯ್ತಾ ಇರ್ತೀವಿ. ಪ್ರತಿ ವರ್ಷ ಇದೇ ಕಥೆ ನಮ್ಮದು ಅಂತ ಅವರು ಸಂದೇಶನ ಕಳಿಸಿದ್ದೀರಾ. ಖುಷಿಯಾಗುತ್ತೆ, ಹುಡುಗರಿಗೆ ತಿಂಡಿಗಳ ಚಿಂತೆ, ಹೆಣ್ಮಕ್ಳಿಗೆ ಎಲ್ಲ ಕೆಲಸ ಮುಗಿಸುವಂತಹ ಚಿಂತೆ, ಮನೆಯ ಯಜಮಾನರಿಗೆ ಸಾಮಾನು ತಂದುಕೊಡುವಂತಹ ಒಂದು ಜವಾಬ್ದಾರಿ, ಮಕ್ಕಳಿಗೆ ಯಾವ ಚಿಂತೆನೂ ಇಲ್ಲ, ಆಟ, ಅವ್ರಿಗೆ ಶಾಲೆಗೆ ರಜ, ಅದೊಂದು ಖುಷಿ ಅವ್ರಿಗೆ. ಇವೆಲ್ಲ ಇರಲೇಬೇಕಲ್ವಾ ಹಬ್ಬ ಅಂದರೆ, ಆ ವಾತಾವರಣ ಅಂದರೆ. ಬನ್ನಿ, ಇನ್ನೂ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಒಂದು ಹಾಡು ನಿಮಗಾಗಿ

ತೋತಾಪುರಿ ಎರಡು ಚಿತ್ರದ ಹಾಡನ್ನ ಕೇಳಿದ್ರಿ. ಸಂಜಿತ್ ಹೆಗಡೆಯವರು ಹಾಡಿದ್ರು. ಹೃದಯ ಶಿವ ಅವರ ಸಾಹಿತ್ಯ, ಅರುಣ್ ಆಂಡ್ರ್ಯೂ ಅವರ ಸಂಗೀತ ಈ ಹಾಡಿಗಿತ್ತು.

0: ಹೆಬ್ಬೆಟ್ ರಾಮಕ್ಕ ಚಿತ್ರದ ಹಾಡನ್ನು ಕೇಳಿದ್ವಿ. ಮನೋಜ್ ವಸಿಷ್ಠ ಮತ್ತು ಸಂಗಡಿಗರು ಹಾಡಿದರು. ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರ ಸಾಹಿತ್ಯ ಮತ್ತು ಪೂರ್ಣಚಂದ್ರ ತೇಜಸ್ವಿ ಎಸ್ ವಿ ಅವರ ಸಂಗೀತ ಈ ಹಾಡಿಗಿತ್ತು.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಬಿಡುಗಡೆಯ ಬೇಡಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅನಂತ್ ನಾಗ್ ಅವ್ರಿಗೋಸ್ಕರ ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಸಮಯ ಸರಿಯಾಗಿ 7:22 ಆಗಿದೆ. ಬನ್ನೀಗ ಕೇಳೋಣ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರೆವಲು ಹೃದಯ ರಸಹರಿಯಬೇಕು. ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರೆವಲು ಹೃದಯ ರಸಹರಿಯಬೇಕು. ಅಲೆಯಿ ನಲಗದ ಬಂಡೆಯವಲು ಆತ್ಮವಿರಬೇಕು.

ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು. ಎಷ್ಟು ದೊಡ್ಡ ಮಾತು! ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಗಂಟು ಮುಖ ಹಾಕ್ಕೊಂಡು ಯಾವಾಗಲೂ ಕೊರಗಿಕೊಂಡು ಬದುಕೋದಲ್ಲ. ಮನಸ್ಸು ಆರ್ದ್ರವಾಗಬೇಕು, ಹೃದಯ ತೆರೆಕೊಂಡಿರಬೇಕು. ಅಳಬೇಕು, ದುಃಖ ಬಂದಾಗ ಅಳಬೇಕು. ನಗಬೇಕು, ಸಮತೆ ಶಮವಿರಬೇಕು. ಹೊಳೆಯ ನೆರೆ ಒಲು ಹೃದಯ ರಸ ಹರಿಯಬೇಕು. ಹೊಳೆ ಭರ್ಪೂರ್ ಬಂದಾಗ, ಜೋರಾಗಿ ಪೂರ ಬಂದಾಗ ಹೇಗೆ ದಡ ಕೊಚ್ಕೊಂಡು ಎಲ್ಲ ಕಡೆ ಹೋಗ್ತದೋ ಹಾಗೆ ನಿಮ್ಮ ಜೀವನದ ಹೃದಯ ರಸ ಅನ್ನುವಂಥದ್ದು ಹರಿಬೇಕು. ಸಮಾಜದಲ್ಲಿ ಸೇರಿಕೊಂಡಾಗ ಅವರ ಪ್ರೀತಿಯಲ್ಲಿ ಒಂದಾಗಿ ಹೋಗಬೇಕು. ಅದರ ಜೊತೆಗೆ ಅಲೆಯೇನೆರಲು ಅಲುಗದ ಬಂಡೆಯೊಲು ಆತ್ಮವಿರಬೇಕು. ನಮ್ಮ ಆತ್ಮ ಅನ್ನುವಂಥದ್ದು ಅಲುಗಾಡಬಾರದು. ನನ್ನ ಮನಸ್ಸು ಹರಿಬೇಕು, ಹತ್ತು ಕಡೆ ಹರಿಬೇಕು, ಪ್ರೀತಿ ರಸ ಹರಿಬೇಕು. ಆದರೆ ಆತ್ಮ ಮಾತ್ರ ಗಟ್ಟಿಯಾಗಿ ಕಲ್ಲಿನ ಹಾಗೆ ಇರಬೇಕು. ತಿಳಿದವರ ಚರಿತವಿದು ಮಂಕುತಿಮ್ಮ. ನಾವು ಯಾರನ್ನು ಪ್ರಾತಸ್ಮರಣೀಯರು ಅಂತೇವೋ, ಸದಾ ಸ್ಮರಣೀಯರು ಅಂತ ಗುರುತಿಸ್ತೇವೋ, ಜೀವನದ ಸಾಧಕರು ಅಂತ ಗುರುತಿಸ್ತೇವೋ, ಅವರೆಲ್ಲ ಬದುಕಿದ ಹಾಗೇನೆ. ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಕೂಡಲಿಲ್ಲ ಅವರು. ಜನರ ಮಧ್ಯದಲ್ಲಿ ಅವರ ನಗುವಿನಲ್ಲಿ ನಗಿಯಾಗಿ, ಕಷ್ಟದಲ್ಲಿ ನೋವಾಗಿ, ತೊಂದರೆಯಲ್ಲಿ ಸಹಕಾರಿಯಾಗಿ ಹೃದಯ ರಸ ಹರಿಸಿದರೂ ಕೂಡ ತಮ್ಮೊಳಗಿನ ಆತ್ಮಪ್ರಜ್ಞೆಯನ್ನು ಮಾತ್ರ ಅಲುಗಾಡದೆ ಬಿಟ್ಟವರು. ಅದು ನಮ್ಮ ದಾರಿ ಆಗಬೇಕು ಅನ್ನುವಂಥ ಮಾತು.

ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಹ ಪೀಡೆಯೂ ಬೇಡ. ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಹ ಪೀಡೆಯೂ ಬೇಡ. ತೊಟ್ಟು ನಿರಹಂಕೃತಿಯ ಕವಚವನು ನೀಂಪೋರು ಮುಟ್ಟದಿಳ ಎಸಿ ನಿನ್ನ ಮಂಕುತಿಮ್ಮ. ತೊಟ್ಟು ನಿರಹಂಕೃತಿಯ ಕವಚವನು ನೀಂಪೋರು ಮುಟ್ಟದಿಳ ಎಸಿ ನಿನ್ನ ಮಂಕುತಿಮ್ಮ.

ಈ ಮಾಡುವಾಗ ಅಹಂಕಾರ ಬೇಡ ಅಂತ, ಬಿಟ್ಟೆನೆಲ್ಲವನು ಎಂಬ ಹೃದಯ ಶೋಷಣೆ ಬೇಡ. ಎಲ್ಲ ಬಿಟ್ಟಿದ್ದೇನೆ ಎಲ್ಲ ಬಿಟ್ಟಿದ್ದೇನೆ ಅಂತ ಹೇಳೋದೇ ಒಂದು ಅಹಂಕಾರ ಆಗಿಬಿಡುತ್ತಲ್ಲ ಕೆಲವೊಂದು ಸಲ, ಅದಾಗಬಾರ್ದು. ಕಟ್ಟಿಕೊಳ್ಳುವ ಶಿರಫ್ ಪೇಡಿಯೂ ಬೇಡ.

0: ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ನನ್ನ ಹೊರತು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕಟ್ಕೊಂಡು ಕಟ್ಕೊಂಡು ಕಟ್ಕೊಂಡು ಶಕ್ತಿಯನ್ನು ಮೀರಿ ಕಟ್ಕೋತೀವಲ್ಲ, ಆದಂಥ ಶಿರಫ್ ಪೀಡೆ, ಆ ತಲೆನೋವು ಬೇಡ ನಿಮಗೆ, ಎಲ್ಲ ಬಿಟ್ಟಿದ್ದೇನೆ ಅನ್ನುವ ಅಹಂಕಾರ ಬೇಡ, ಎಲ್ಲವನ್ನು ಕಟ್ಕೊಳ್ತೇನೆ ಅನ್ನುವಂಥ ತಲೆನೋವು ಬೇಡ. ಏನು ಮಾಡಬೇಕು? ತೊಟ್ಟು ನಿರಹಂಕೃತಿಯ ಕವಚವನು, ನಮಗೆ ಬೇಕಾಗಿರುವಂಥ ಕವಚ ಅಂದರೆ ನಿರಹಂಕೃತಿ, ಅಹಂಕಾರ ಮುಕ್ತನಾದಂಥ ಒಂದು ಭಾವನೆ. ಅಹಂಕಾರವನ್ನು ಬಿಟ್ಟು ಆ ಕವಚವನ್ನು ಹೊತ್ಕೊಂಡಾಗ ನೀ ಪೋರು, ನೀನು ಹೋರಾಟ ಮಾಡೋ ಜೀವನದಲ್ಲಿ, ಆಗೇನಾಗ್ತದೆ ಗೊತ್ತಾ? ಮುಟ್ಟದು ಇಳೆಯ ಅಸಿ ನಿನ್ನ ಮಂಕುತಿಮ್ಮ. ಆಗ ನಿರಹಂಕೃತಿಯನ್ನು ಹೊತ್ತು ನೀನು ಬದುಕೋದಾದರೆ, ಹೋರಾಟ ಮಾಡೋದಾದರೆ, ಮುಟ್ಟದು ಇಳೆಯ ಅಸಿ, ಅಸಿ ಅಂದರೆ ಖಡ್ಗ, ಈ ಜೀವನ ವ್ಯಾಪಾರದ ಖಡ್ಗ ಇದೆಯಲ್ಲ, ನಿನ್ನ ಮುಟ್ಟೋದೇ ಇಲ್ಲ, ನಿನ್ನ ಜೀವನ ಹಗುರಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ದಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ ನಿಮಗಾಗಿ.
2: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ.

0: ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ ಅಂತ ನಾನು ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶವನ್ನು ಓದ್ತೀನಿ. ಈಗ ಕನ್ನಡ ವಾರ್ತೆಗಳು ಪ್ರಸಾರ ಆಗುತ್ತೆ. ವಾರ್ತೆಗಳ ನಂತರ ನಿಮ್ಮೆಲ್ಲರ ಸಂದೇಶ, ಯಾರ್ಯಾರು ಏನೇನು ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲಿ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಗಿದೆ. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ್ರ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಸುಸ್ಥಿರ ಅಭಿವೃದ್ಧಿ, ಹಸಿವು ಮತ್ತು ಬಡತನದ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನಗಳನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ಬ್ರಿಕ್ಸ್ ಒಕ್ಕೂಟ, ಯುದ್ಧ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ಧವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಂತಾರಾಷ್ಟೀಯ ಅಣುಶಕ್ತಿ ಸಂಸ್ಥೆಯ ಸಂಪೂರ್ಣ ಭದ್ರತಾ ವ್ಯಾಪ್ತಿಯಲ್ಲಿರುವ ಶಾಂತಿಯುತ ಪರಮಾಣು ಸೌಲಭ್ಯಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ವಿರೋಧಿಸಿದ ನಾಯಕರು ಅಣು ಸುರಕ್ಷತೆಯನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದಿದ್ದಾರೆ. ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮ ಜಾರಿ, ತಡೆರಹಿತ ಮಾನವೀಯ ನೆರವು ಪೂರೈಕೆ ಹಾಗೂ ಪ್ಯಾಲೆಸ್ತೀನ್ ಜನತೆಯ ನ್ಯಾಯಸಮ್ಮತ ಹಕ್ಕುಗಳ ಈಡೇರಿಕೆಯ ಮೂಲಕವೇ ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪುನರುಚ್ಚರಿಸಲಾಗಿದೆ. ಇದೇ ವೇಳೆ ಯಾವುದೇ ರೂಪದ ಭಯೋತ್ಪಾದನೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ ಬ್ರಿಕ್ಸ್ ನಾಯಕರು ಕಳೆದ ವರ್ಷ ಏಪ್ರಿಲ್ 22 ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್ ನವದೆಹಲಿ ಘೋಷಣೆ, ಭಾರತ ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿವೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಪ್ರಮುಖ ಎಂದು ಒಕ್ಕೂಟ ಪ್ರತಿಪಾದಿಸಿದೆ. ಕಳೆದ ತಿಂಗಳು ವಿಶಾಖಪಟ್ಟಣಂನಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮಂಡಿಸಿದ್ದ ಪ್ರಮುಖ ಉಪಕ್ರಮಗಳಿಗೆ ಈ ಮೂಲಕ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 18 ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆಯಿತು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತದೆ

0: ಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು ಅನುಷ್ಠಾನ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಈ ನೂತನ ಚೌಕಟ್ಟು ಒಕ್ಕೂಟದ ಎಲ್ಲಾ ನಿರ್ಧಾರ ಮತ್ತು ಉಪಕ್ರಮಗಳ ನಿರಂತರ ಅನುಸರಣೆಗೆ ನೆರವಾಗಲಿದೆ. ಮುಂಬರುವ 20 ವರ್ಷಗಳಿಗಾಗಿ ಬ್ರಿಕ್ಸ್ ರಾಷ್ಟಗಳು ಮಹತ್ವಾಕಾಂಕ್ಷಿ ಕಾರ್ಯಸೂಚಿಯೊಂದಿಗೆ ಶ್ರಮಿಸಬೇಕಿದ್ದು, ಈ ಬದಲಾವಣೆ ಒಕ್ಕೂಟದ ಆಂತರಿಕ ಕಾರ್ಯಾಚರಣಾ ವ್ಯವಸ್ಥೆಯಿಂದ ಆರಂಭವಾಗಬೇಕು ಎಂದರು. ಇನ್ನು ಜಾಗತಿಕ ವ್ಯಾಪಾರಕ್ಕೆ ಅಪಾರ ಕೊಡುಗೆ ನೀಡುವ ನಾವಿಕರು ಎದುರಿಸುವ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಸಂಬಂಧಪಟ್ಟ ರಾಷ್ಟಗಳ ಕಡಲ ಪ್ರಾಧಿಕಾರಗಳು ಹಾಗೂ ರಾಜತಾಂತ್ರಿಕ ನಿಯೋಗಗಳನ್ನು ಬೆಸೆಯುವ ನಾವಿಕರ ತುರ್ತು ಬೆಂಬಲ ಜಾಲವನ್ನು ಸ್ಥಾಪಿಸಲು ಪ್ರಧಾನಿ ಕರೆ ನೀಡಿದರು. ಬ್ರಿಕ್ಸ್ ಯಾರ ವಿರುದ್ದವೂ ಕಾರ್ಯನಿರ್ವಹಿಸದೆ ಎಲ್ಲರನ್ನೊಳಗೊಳ್ಳುವ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಉಭಯ ದೇಶಗಳ ನಾಯಕರು ವಾಣಿಜ್ಯ, ರಕ್ಷಣೆ ಮತ್ತು ಭದ್ರತೆ, ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದ ವಿಸ್ತರಣೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಇದೇ ವೇಳೆ ಪ್ರಧಾನಿ ಅವರು ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೂ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವವನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು, ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ಕುರಿತು ಆಶಯ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ಧ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ನವದೆಹಲಿಯಲ್ಲಿ ಇಂದು ನಡೆದ ಗಿನ್ನಿಸ್ ವಿಶ್ವ ದಾಖಲೆ ಪ್ರಮಾಣಪತ್ರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್, ಸಿಎಸ್ಐಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು. ಈ ಕ್ರಾಂತಿಕಾರಿ ತಂತ್ರಜ್ಞಾನ ರಸ್ತೆ ನಿರ್ಮಾಣ ವೆಚ್ಚವನ್ನು ಶೇಕಡ 40% ತಗ್ಗಿಸುವುದಲ್ಲದೆ ಸಾಂಪ್ರದಾಯಿಕ ರಸ್ತೆಗಳಿಗಿಂತ 4 ಪಟ್ಟು ಹೆಚ್ಚಿನ ಬಾಳಿಕೆ ಹಾಗೂ ಶಕ್ತಿಯನ್ನು ಒದಗಿಸಲಿದೆ ಎಂದು ಸಚಿವರು ವಿವರಿಸಿದರು. ಕಸದಿಂದ ರಸ ಎಂಬಂತೆ ಈ ರಸ್ತೆಗಳಿಗೆ ಸುಮಾರು 15 ವರ್ಷಗಳವರೆಗೆ ಯಾವುದೇ ರೀತಿಯ ನಿರ್ವಹಣೆ ಅಥವಾ ದುರಸ್ತಿಯ ಅಗತ್ಯ ಇರುವುದಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ಇಂದು ಮಲೇಷ್ಯಾದ ಹೂಡಿಕೆ, ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ದತ್ತುಪ್ ಸಿರಿ ಜೋಹರಿ ಅಬ್ದುಲ್ ಘನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಚಿವ ಪಿಯೂಷ್ ಗೋಯಲ್, ಸಭೆಯಲ್ಲಿ ಭಾರತ ಮಲೇಷ್ಯಾ ಆರ್ಥಿಕ ಸಹಭಾಗಿತ್ವವನ್ನು ಎರಡೂ ದೇಶಗಳು ಪರಿಶೀಲಿಸಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು, ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು ಹಾಗೂ ಪರಸ್ಪರ ಪೂರಕ ಸಾಮರ್ಥ್ಯ ಹೊಂದಿರುವ ಕ್ಷೇತ್ರಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಆರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗ್ಯಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ ತಿಳಿಸಿದೆ. 2020ರಲ್ಲಿ ಕೋವಿಡ್ 19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಂಡಿದೆ.

ಸಲಾಗಿತ್ತು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಈ ವಾಯುಯಾನ ಸೇವೆಯು ಪುನರಾರಂಭವಾಗುವ ಸಾಧ್ಯವಾಗಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ಇಂಡಿಗೋ ಸಂಸ್ಥೆ ಶಾಂಘೈ ಮತ್ತು ಕೋಲ್ಕತ್ತಾ ನಡುವೆ ವಿಮಾನ ಹಾರಾಟ ಆರಂಭಿಸಿತ್ತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಐಸಿಎಐನ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ದೇಶದ 23 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಸಚಿವರು ನೂತನವಾಗಿ ಮಾನ್ಯತೆ ಪಡೆದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಸದಸ್ಯತ್ವ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ 2026 ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಸೌತ್ ಕೊರಿಯಾ ತಂಡವನ್ನು 5-1 ಅಂತರದಲ್ಲಿ ಮಣಿಸಿ ಭಾರತ ಮಹಿಳಾ ತಂಡ ಫೈನಲ್ ಪ್ರವೇಶಿಸಿದೆ. ಇನ್ನು ಭಾರತ ತಂಡ ಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪರ ಸುಪ್ರಿಯಾ ತ್ರಿವಳಿ ಗೋಲು ಗಳಿಸಿದರೆ ಮಧು ಸಿದಾರ್ ಮತ್ತು ಸುಖವೀರ್ ಕೌರ್ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಢದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
5: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
4: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಸಂದೇಶಗಳು ಬಹಳಷ್ಟು ಬಂದಿವೆ, ನೋಡೋಣ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ. ಹಬ್ಬದ ತಯಾರಿ ನಡುವೆ ನಡೀತಾ ಇದೆ ನಮ್ಮ ಕಾರ್ಯಕ್ರಮ ಒಳ್ಳೊಳ್ಳೆ ಹಾಡುಗಳ ಜೊತೆ. ನೀವು ನಮ್ಮ ಜೊತೆ ಇದ್ದೀರಾ ಅಂತ ಭಾವಿಸ್ತಾ ನೋಡಿ. ನನಗೆ ಶ್ಯಾಮಲಾ ಅವರು ಸಿ ವಿ ರಾಮನ್ ನಗರದಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಮನೆಯಲ್ಲಿ ಹಬ್ಬದ ತಯಾರಿ ನಾಳೆಯಿಂದ ಆರಂಭ ಆಗುತ್ತೆ ಅಂತ. ಹಾಗೆ ಸರಳ ಅವರು ಜಾಲಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಹಬ್ಬದ ಸಮಯ ಅಂದರೆ ಹೂವಿನ ಬೆಲೆ ಸಿಕ್ಕಾಪಟ್ಟೆ ಏರುತ್ತೆ, ಹಾಗಾಗಿ ನಾವು ಇವತ್ತೇ ಹೂವುಗಳನ್ನೆಲ್ಲ ತಂದು ಅದು ಬಾಡದೇ ಇರೋ ಹಾಗೆ ಹುಷಾರಾಗಿ ಫ್ರಿಜ್ನಲ್ಲಿ ಇಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಹೇಳೋದು ಒಂದು ರೀತಿ ಸರಿನೇ. ಇನ್ನು ಜಮುನಾ ಅವರು ಮಾಗಡಿ ರಸ್ತೆಯಿಂದ ಹೇಳ್ತಾ ಇದ್ದಾರೆ, ಗೌರಿ ಗಣೇಶನ ಆಗಮನಕ್ಕೆ ನಮ್ಮನೆ ಸಿದ್ಧವಾಗಿದೆ ಅಂತ.

ಅಂತ. ಇನ್ನು ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಹೇಳ್ತಾ ಇದ್ದಾರೆ ನಾಳೆ ರವಿವಾರ ನಮಗೆ ಒಂದು ಪ್ಲಸ್ ಪಾಯಿಂಟ್, ಯಾಕಂದರೆ ನಮ್ಮ ಮನೆ ಸಿಂಗರಿಸಲಿಕ್ಕೆ ಗಣೇಶನನ್ನು ಬರಮಾಡಿಕೊಳ್ಳಿಕ್ಕೆ ಬಹಳಷ್ಟು ಕೆಲಸ ಇರುತ್ತೆ, ಹಾಗಾಗಿ ರವಿವಾರ ರಜಾ ಇರೋದ್ರಿಂದ ನಮ್ಮೆಲ್ಲರಿಗೂ ಸಹಾಯ ಆಗುತ್ತೆ ಅಂತ. ಇನ್ನೂ ಬಹಳಷ್ಟು ಮಂದಿ ಕೇಳೋರು ಸಂದೇಶನ ಕಳಿಸಿದ್ದೀರಾ, ನೋಡೋಣ ಅವುಗಳನ್ನು ಈ ಹಾಡಿನ ನಂತರ.

ಏನೆಂದು ಹೆಸರಿರಲಿ ಚಿತ್ರದ ಹಾಡಿದಾಗಿತ್ತು. ಮನೋಜ್ ವಸಿಷ್ಠ ಅವರು ಹಾಡಿದರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಬಿ ಆರ್ ಸುರೇಂದ್ರನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ತ್ರಿವೇಣಿಯವರು ಹನುಮಂತನಗರದಿಂದ ನಮಗೆ ಸಂದೇಶನ ಕಳಿಸಿ ಹೇಳಿದರೆ, ನಾವು ನಾಳೆ ಬೆಳಗ್ಗೆನೆ ಅಂದರೆ ಸುಮಾರು 5 ಗಂಟೆ ಹೊತ್ತಿಗೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ. ಅಲ್ಲಿ ಹೋಗಿ ಹೂವು ಹಣ್ಣು ತರಕಾರಿಗಳ ವ್ಯಾಪಾರನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಉಮಾಕಾಂತ್ ಅವರು, ನಮ್ಮ ಉಡುಪಿಲಿ ಹಬ್ಬ ತುಂಬ ಜೋರಾಗಿ ಮಾಡ್ತೀವಿ, ಶುಕ್ರವಾರನೇ ಇಲ್ಲಿ ಬಂದಿದ್ದೀನಿ, ಹಬ್ಬ ಮುಗಿಸ್ಕೊಂಡೇ ನಾನು ವಾಪಸ್ ಬೆಂಗಳೂರಿಗೆ ಬರೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮನ ಇಷ್ಟಪಟ್ಟಿದ್ದಾರೆ. ಚೇತನ್ ಚಿನ್ಮಯಿ ರಾಮನಗರದಿಂದ, ಮೇಡಮ್ ನಾವು ಬೆಳೆದಿರೋ ಹೂ ಗಣೇಶ ಅಂತ ಸೀಮಿತ ಮಾಡಿದ್ದೀನಿ ಅಂತ ಕಳಿಸಿದರೆ, ನನಗೆ ಅರ್ಥ ಆಗಿದೆ ನಿಮ್ಮ ಸಂದೇಶ, ಏನಂತ ಮತ್ತೊಮ್ಮೆ ಕಳಿಸ್ತೀರಾ? ಇನ್ನು ಕುಕನೂರು ತಾಲೂಕು

ಬೆದವಟ್ಟಿ ಗ್ರಾಮದಿಂದ ವೀರೇಶ್ ಬನ್ನಿಮಠ ಹೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ನಾಳೆಯಿಂದ ಗಣಪತಿ ಹಬ್ಬದ ಸಮಾರಂಭ ನಡೆಯುತ್ತೆ, ವಿವಿಧ ಭಾರತೀಯ ಸಿಬ್ಬಂದಿಗಳಿಗೆ ಗಣೇಶೋತ್ಸವದ ಶುಭಾಶಯ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಅಷ್ಟೇ. ಗುಡ್ ನೈಟ್ ಅಂತ ಒಬ್ಬರಾಗಲೇ ಸಂದೇಶ ಕಳಿಸ್ಬಿಟ್ಟಿದ್ದಾರೆ. ಇಷ್ಟು ಬೇಗ ಗುಡ್ ನೈಟ್ ಹೇಳಬೇಡಿ ನನಗೆ, ನೀವು ಗುಡ್ ನೈಟ್ ಹೇಳಬೇಕಾಗಿರೋದು 11 ಗಂಟೆಗೆ, ಅಲ್ಲಿವರೆಗೂ ನಮ್ಮ ಜೊತೆನೇ ಇರಿ ಅನ್ನೋದು ನಮ್ಮ ಒಂದು ಸಣ್ಣ ಕೋರಿಕೆ. ಇನ್ನು ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ಅವ್ರು ಹೇಳ್ತಾ ಇದ್ದಾರೆ, ನಮ್ಮನೆ ಗಣೇಶ ಹಬ್ಬ ಆಚರಣೆ ಮಾಡ್ತೀನಿ, ಬನ್ನಿ ನಮ್ಮನೆಗೆ, ಕರ್ಜಿಕಾಯಿ ಕಡುಬು ಮೋದಕ ಎಲ್ಲ ಇರುತ್ತೆ. 3 ದಿನ ಹಬ್ಬ ಆಚರಣೆ ಮಾಡಿ ಸಂಜೆ ಊಟ ಮಾಡಿ ಗಣಪ ನಮ್ಮ ತುಂಗಭದ್ರಾ ನದಿನಲ್ಲಿ ರಾತ್ರಿ ಬಿಡ್ತೀವಿ ಅಂತ. ಧನ್ಯವಾದಗಳು ನಿಮ್ಮ ಆಹ್ವಾನಕ್ಕೆ, ಖುಷಿಯಾಗುತ್ತೆ. ಗಣೇಶ ಹಬ್ಬ ಅಂದ ತಕ್ಷಣ ಮೊದಲೇ ಜ್ಞಾಪಕ ಆಗೋದು ಕರ್ಜಿಕಾಯಿ, ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂತ. ಹಾಲಪ್ಪ ಹಾಗಾಯಿತು ಈ ಹಾಡು ನನಗೆ ತುಂಬ ಇಷ್ಟ ಆಯಿತು ಅಂತ ನಮಗಾಗಲೇ ಗುಡ್ ನೈಟ್ ಸಂದೇಶ ಕಳಿಸಿದ್ದಂಥ ಅವರು ನಮ್ಮ ಕೇಳುಗರು ಷಣ್ಮುಖಪ್ಪ ಅವರು ಸಂದೇಶ ಕಳಿಸಿದ್ದಾರೆ. ಶ್ರುತಿ ಅವರ ಚಿಕ್ಕನಾಳ ಅವರ ಹಾಡು ಇದು ಅಂತ ಹೇಳಿದ್ದೀರಾ, ಧನ್ಯವಾದಗಳು. ನಮ್ಮ ಒಂದು ಕೋರಿಕೆಗೆ ನೀವೆಲ್ಲ ಇಷ್ಟು ಸಂದೇಶವನ್ನು ಕಳಿಸಿದ್ದೀರಾ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ, ಹಾಗೆ ನಮ್ಮ ಕಾರ್ಯಕ್ರಮ ಹಾಡುಗಳನ್ನು ಕೇಳಿಸ್ಕೊಂಡಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಗಾನ ಭಜನಾ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಈ ಹಾಡಿನೊಂದಿಗೆ. ಇದ್ಯಾವ ಹಾಡು ಅಂದರೆ ಕಿನಾರೆ ಚಿತ್ರದ ಹಾಡು, ಮನೋಜ್ ವಸಿಷ್ಠ ಹಾಗೂ ಸಂಗಡಿಗರು ಹಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸುರೇಂದ್ರನಾಥ್ ಅವರ ಸಂಗೀತ ಈ ಹಾಡಿಗಿದೆ.

ಹೊಡೆನೂರು ಪರಮೇಶ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅಂದಿನ ಕಾಲದ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಏರ್ಪಡಿಸ್ತಾ ಇದ್ದಂಥ ಹರಿಕತೆ ಪಠಣನ ಈಗ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ ನಿಜ ನಿಮ್ಮ ಸಂದೇಶ, ಯಾಕಂದರೆ ಎಷ್ಟೋ ಒಂದು ವ್ಯತ್ಯಾಸಗಳಿದೆ ಆವಾಗಿಂದ ಈಗ, ಬದಲಾವಣೆಗಳಾಗಿದೆ. ಆಗ ಇರೋವಂಥ ಇರ್ತಾ ಇದ್ದಂಥ ಒಂದು ಸಂದರ್ಭ ಆಗಿರಬಹುದು ಈಗ ಬದಲಾಗಿದೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಈಗ ಸಮಯ 8 ಗಂಟೆ, ಬನ್ನಿಗ ಕೇಳೋಣ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಎಲ್ಲಾ ರೂಪದ ಭಯೋತ್ಪಾದನೆ ಕುರಿತು ಬ್ರಿಕ್ಸ್ ನಾಯಕರು ಖಂಡನೆ ವ್ಯಕ್ತಪಡಿಸಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ತೀಕ್ಷ್ಣವಾಗಿ ಖಂಡಿಸಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಭಾರತ ಮತ್ತು ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ ನಡುವಿನ ಪಾಲುದಾರಿಕೆಯನ್ನು ಇನ್ನಷ್ಟು ಬಲಪಡಿಸುವ ಅವಕಾಶಗಳ ಕುರಿತು ಚರ್ಚಿಸಿದರು. ಹಣಕಾಸು ಸಚಿವರು ನವದೆಹಲಿಯಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ಅಧ್ಯಕ್ಷೆ ಜೋ ಜಿಯಾ ಇ ಅವರನ್ನು ಭೇಟಿಯಾದರು. ರಾಜ್ಯ ಪೂರ್ವವಲಯ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಶಿವಮೊಗ್ಗ ಕೋಮು ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ಮುಂಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಅಲ್ಲಿನ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ನೂತನ ಪೊಲೀಸ್ ಮಹಾನಿರೀಕ್ಷಕ ಎನ್ ಸತೀಶ್ ಕುಮಾರ್ ದಾವಣಗೆರೆಯಲ್ಲಿ ಇಂದು ತಿಳಿಸಿದ್ದಾರೆ. ಪ್ರಜಾಸೇವಾ ಆಂದೋಲನದ ಮೂಲಕ ಅಧಿಕೃತವಾಗಿ ಸ್ವೀಕರಿಸಲ್ಪಡುವ ಸಾರ್ವಜನಿಕರ ವಿವಿಧ ಅರ್ಜಿಗಳು ಪಾರದರ್ಶಕವಾಗಿ ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಂಡು ಪರಿಹಾರವನ್ನು ಕಾಣಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಸಮಾಜ ಕಟ್ಟುವಲ್ಲಿ ಹಾಗೂ ರಾಷ್ಟದ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಸಂಸದ ಕೆ ರಾಜಶೇಖರ್ ಬಸವರಾಜ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಇಂದು ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಆಗ್ಲಿ ಒಂದು ಸಂದೇಶ ಬಂದಿತ್ತು, ಅದೇನಂತ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ದೆ. ಅವ್ರು ಕಳಿಸಿದ್ದು, ನಾವು ಬೆಳೆದಿರೋ ಹೂ ಗಣೇಶ

0: ಮನೆಗರದಿಂದ ಬಹಳ ಸಂತೋಷ. ನೀವು ನಿಮ್ಮ ಮನೆಯಲ್ಲೇ ಮಾಡಿದ ಗಣೇಶನನ್ನ ತಯಾರು ಮಾಡಿ ಪೂಜೆ ಮಾಡಿ ಹಾಗೆ ಕೊನೆಗೆ ಗಿಡಗಳಿಗೆ ಅರ್ಪಿಸ್ತೀವಿ ಅಂತ ಹೇಳಿದ್ದೀರಾ. ಧನ್ಯವಾದಗಳು, ಖುಷಿಯಾಯಿತು ನಿಮ್ಮ ಸಂದೇಶ ಓದಿ. ಆದಷ್ಟು ಬಣ್ಣ ಬಣ್ಣದ ಪಿ ಯು ಪಿ ಗಣೇಶನನ್ನು ತರೋದು ಬೇಡ, ಮಣ್ಣಿನ ಗಣೇಶನ ಮಾಡೋಣ. ಮಣ್ಣಿನ ಗಣೇಶ ಮಾಡಿರೋದನ್ನು ತರೋಣ. ನಾವು ಮಾತ್ರ ಸುರಕ್ಷಿತವಾಗಿದ್ದರೆ ಸಾಕ, ನಮ್ಮ ಪರಿಸರ ಹಾಗೆ ಜಲಚರಗಳೆಲ್ಲ ಸುರಕ್ಷಿತವಾಗಿರಬೇಕಲ್ವಾ? ಹಾಗಾಗಿ ಎಲ್ಲರೂ ಪರಿಸರಕ್ಕೆ ಹಾನಿಯುಂಟು ಮಾಡದಂತಹ ಮಣ್ಣಿನ ಗಣೇಶನನ್ನು ತರೋಣ. ಬನ್ನಿ, ಈಗ ಗಣೇಶನ ಬಗ್ಗೆ ಎಷ್ಟು ಮಾತಾಯಿತು, ಗೌರಿ ಗಣೇಶ ಚಿತ್ರದ ಧ್ವನಿ ಸುರುಳಿ ನಿಮಗಾಗಿ.
1: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಗೌರಿ ಗಣೇಶ. ಮುಖ್ಯ ಪಾತ್ರಗಳಲ್ಲಿ ವಿನಯಾ ಪ್ರಸಾದ್, ಅನಂತ್ ನಾಗ್, ಶ್ರುತಿ, ಮಾಸ್ಟರ್ ಆನಂದ್, ಮುಖ್ಯಮಂತ್ರಿ ಚಂದ್ರು, ರಮೇಶ್ ಭಟ್, ಸಿಹಿ ಕಹಿ ಚಂದ್ರು, ವೈಶಾಲಿ ಕಾಸರವಳ್ಳಿ ಹಾಗೂ ಇತರರು. ನಿರ್ದೇಶನ ಹನಿ ರಾಮಚಂದ್ರ, ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಗೌರಿ ಗಣೇಶ.
2: ಜಗವೇ ಒಂದು ನಾಟಕ ರಂಗ, ಜನರೆಲ್ಲ ಅದರ ಪಾತ್ರಧಾರಿ, ಹೌದಲ್ವಾ? ಹುಟ್ಟು ಸಾವು ಇವೆರಡರ ನಡುವೆ ಇರೋ ಈ ಜೀವನದ ಜಂಜಾಟನ ಎದುರಿಸೋದಕ್ಕೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ, ಏನೇನೋ ವೇಷ ಹಾಕ್ತಾನೆ, ಬಗೆ ಬಗೆ ನಾಟಕ ಆಡ್ತಾನೆ, ಏನೇನೋ ಸುಳ್ಳು ಹೇಳ್ತಾನೆ, ಇಷ್ಟೆಲ್ಲ ಯಾಕೆ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ನಾನು ಬದುಕಬೇಕು, ನಾನೇ ಬದುಕಬೇಕು ಅನ್ನೋ ಪೈಪೋಟಿ ತುಂಬಿರೋ ಈ ಜಗತ್ತಿನಲ್ಲಿ ಬುದ್ಧಿ ಮತ್ತು ಶಕ್ತಿ ಇದ್ದವನು ಹೇಳ್ತಾನೆ, ಬುದ್ಧಿ ಇಲ್ಲದೆ ಇರೋನು ಬೀಳ್ತಾನೆ. ಇಂಥ ಪೈಪೋಟಿ ತುಂಬಿರುವ ಈ ಜಗತ್ತಿನಲ್ಲಿ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಬರೀ ಗೋಲ್ಮಾಲ್ ರೋಲ್ ಕಾಲಿಂದಲೇ ಜೀವನವನ್ನು ನಿಶ್ಚಿಂತೆಯಿಂದ ಸಾಗಿಸುತ್ತಿರುವ ಈ ಲಂಬೋದರನೇ ನಮ್ಮ ನಾಯಕ. ಬುದ್ಧಿವಂತ ಅಂದ್ರೆ ಯಾರು ಅಂತ ಇವನ ಬಾಯಲ್ಲೇ ಕೇಳಿ.
3: ಚಾಟಿ ಇಲ್ಲದೆ ಬುಗುರಿ ಆಡಿಸೋನೆ ಬುದ್ಧಿವಂತ. ಚಾಟಿ ಕೈಯಲ್ಲಿದ್ದು ಯಾರು ಬೇಕಾದರೂ ಬುಗುರಿ ಆಡಿಸ್ತಾರೆ. ಈಗ ನೋಡಿ, ನಾನು ಚಾಮರಾಜಪೇಟೆಗೆ ಹೋಗ್ಬೇಕು, ಬಸ್ನಲ್ಲಿ ಹೋದ್ರೆ 1 ರೂಪಾಯಿ ಚಾರ್ಜು, ಆಟೋನಲ್ಲಿ ಹೋದ್ರೆ 10 ರೂಪಾಯಿ ಖರ್ಚು, ನನ್ನ ಜೇಬ್ನಲ್ಲಂತೂ ಒಂದು ನಯಾ ಪೈಸಾನೂ ಇಲ್ಲ. ಆದರೂ ನಾನು ಚಾಮರಾಜಪೇಟೆಗೆ ಹೋಗ್ತೀನಿ, ನಡ್ಕೊಂಡಂತೂ ನಮ್ಮ ಅಪ್ರಾಣೆಗೂ ಹೋಗೋದಿಲ್ಲ, ಅದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಮತ್ತೆ ಹೇಗೆ ನೋಡ್ತಾ ಇರಿ.
4: ಚಾಮರಾಜಪೇಟೆ ಬರ್ತೇನಪ್ಪ.
5: ಬರ್ಲ. ಹಲೋ
4: ಹಲೋ,
5: ಚಾಮರಾಜಪೇಟೆಗ ಸರ್?
4: ಹೌದು, ಯಾಕೆ?
5: ಯಾಕೂ ಅಲ್ಲ, ನಾನು ಆ ಕಡೆ ಹೊರಟೆ. ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ 10-12 ರೂಪಾಯಿ ಆಗುತ್ತೆ, ಅದೇ ಜೊತೆಯಲ್ಲಿ ಹೋದ್ರೆ ಶೇರ್ ಮಾಡ್ಕೋಬಹುದು. ಅದಕ್ಕೆ
4: ಅದಕ್ಕೇನಂತೆ, ನಂಗೂ 6 ರೂಪಾಯಿ ಉಳಿಯುತ್ತೆ. ಗುಡ್ ಐಡಿಯಾ.
5: ಒಂದ್ ನಿಮಿಷ, ಸ್ನೇಹಿತನ ಕರ್ಕೊಂಡ್ ಬರ್ತೇನೆ.
4: ಓಕೆ.
6: ದರಿದ್ರ ಆಟೋಗಳು ಒಂದು ಸಿಗ್ತಲ್ಲ, ಏನ್ ಮಾಡೋದು?
5: ಯಾವ ಏರಿಯಾಗ ಹೋಗ್ಬೇಕು ಸರ್?
6: ನಾನು ಚಾಮರಾಜಪೇಟೆಗೆ ಸರ್.
5: ನೀವ್ ಒಬ್ಬರೇನ? ಹೌದು ಸರ್. ನಾನು ಆಟೋ ತಗೊಂಡ್ ಬರ್ತೇನೆ, 6 ರೂಪಾಯಿಗೆಲ್ಲ ನಿಮ್ಗೆ ಚಾಮರಾಜಪೇಟೆ ತಲುಪಿಸ್ತೇನೆ.
6: 6 ರೂಪಾಯಿಗ? ಅದ್ಯಾಕೆ ಸರ್?
5: ನನ್ನೊಬ್ಬ ಸ್ನೇಹಿತ ಇದ್ದಾನೆ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ, 50-50.
6: ಅದಕ್ಕೇನಂತೆ, 6 ರೂಪಾಯಿ ಉಳಿಯುತ್ತೆ ನಮ್ಗೆ. ಗುಡ್ ಐಡಿಯಾ.
5: ಗುಡ್ ಐಡಿಯಾ. ಅದಕ್ಕೆ ನನಗೆ ಬರ್ತೀನಿ. ನಿಮ್ಮ ಹೆಸರು?
6: ಯಮ್ ಕುಮಾರ್ ಅಂತ.
5: ನಾನು ಲಂಬೋದರ್ ಅಂತ. ಇಲ್ಲೇ ರೀ, ಆಟೋ ತಗೊಂಡ್ ಬರ್ತೇನೆ.
6: ಓಕೆ ಸರ್.
5: ಚಾಮರಾಜಪೇಟೆ ಬರ್ತೇನಪ್ಪ.
6: ಬನ್ನಿ ಸರ್, ಕುತ್ಕೊಳ್ಳಿ,
5: ನಾವು 3 ಜನ ಇದ್ದೀವಿ.
6: ಪರವಾಗಿಲ್ಲ, ಬನ್ನಿ ಸರ್.
7: ಏನಿಯ ಲಂಬೋದ್ರ, ಯಾವಾಗ ನೋಡಿದ್ರು ಎಲ್ಲೂ ಕೆಲಸನೇ ಸಿಕ್ಲಿಲ್ಲ, ಕೈಯಲ್ಲಿ ಕಾಸೇನೇ ಇಲ್ಲ ಅಂತ ಇರ್ತೀಯ, ಆದ್ರೆ ಆಟೋ ವಿಷಯದಲ್ಲಿ ಜುಮ್ಮಟ ಓಡಾಡ್ತಾನೆ ಇರ್ತೀಯ. ನೀನು ವರ್ಷನೇ ಅರ್ಥವಾಗಲ್ಲಯ್ಯ.
5: ಆಟೋನಲ್ಲಿ ಓಡಾಡಬೇಕು ಅಂದ್ರೆ ಜೇಬ್ನಲ್ಲಿ ಕಾಸು ಇರ್ಲೇಬೇಕಂತೇನಿಲ್ಲ, ಮೆದುಳಲ್ಲಿ ಬುದ್ಧಿ ಇದ್ರೆ ಸಾಕು. ಪಾಪ, ದುಡ್ಡು ಕೊಟ್ಟ ಪುಣ್ಯಾತ್ಮರು ನಡೆದಾರೆಯಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದ್ರು. ಏನು ದುಡ್ಡು ಕೊಡದ ನಾನು ಮನೆ ತನಕ ಬಂದು ಇಳ್ಕೊಂಡೆ, ಮೇಲೆ 2 ರೂಪಾಯಿ ನೆಟ್ ಪ್ರಾಫಿಟ್. ಇದೇ ಈ ಲಂಬೋದರನ ಟೆಕ್ನಿಕ್
7: ಅಂತೂ ನೀನ ಸಾಧ್ಯ ಕಣಯ್ಯ.
8: ಜಾತ್ರೆ ಬಾರಿಸಿದ ತಕ್ಷಣ ಎಲ್ಲರೂ ನಾನಿರೋ ಜಾಗಕ್ಕೆ ಬಂದು ಬಾಡಿಗೆ ಕೊಡ್ತಾರೆ, ಈ ಲಂಬೋದರ ಮಾತ್ರ ಬರಲ್ವಲ್ಲ. ಲಂಬೋದರ, ಲಂಬೋದರ,
5: ಬನ್ನಿ ಸರ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ.
8: ಸಾಕು, ನಿಲ್ಸಯ್ಯ ನಿನ್ ಬೊಗಳೆ ಮಾತ್ನ. ಹೋದ ತಿಂಗಳು ಮನೆ ಬಾಡಿಗೆ ಕೇಳಿದಕ್ಕೆ ಮುಂದಿನ ತಿಂಗಳು 2 ತಿಂಗಳು ಸೇರಿಸಿ ಕೊಡ್ತೀನಿ ಅಂದ್ಯಲ್ಲ, ತೆಗಿ ಬಾಡಿಗೆನ?
5: ಕೊಡೋಲ್ಲ ಅಂತ ನಾನು ಹೇಳೇ ಇಲ್ವಲ್ಲ ಸರ್.
8: ಕೊಡಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕೊಡ್ತಾ ಇಲ್ವೇ
5: ಸರ್.
3: ನಾನೊಬ್ಬ ಏಜ್ ಬಾರ್ ಆಗಿ

0: ನಿರುದ್ಯೋಗಿ, 2 ತಿಂಗಳು ತಡ್ಕೊಳ್ಳಿ, ನಿಮ್ ಬಾಡಿಗೆ ಕೊಟ್ಬಿಡ್ತೇನೆ.
1: ಇವತ್ತು ಮನೆ ಬಾಡಿಗೆ ಕೊಡ್ಬೇಕು, ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಗೊತ್ತಾಯ್ತಾ?
0: ಗೊತ್ತಾಯ್ತು ಸರ್. ಊಟಕ್ಕೋಸ್ಕರ ಅಂತ 150 ರೂಪಾಯಿ ಇಟ್ಕೊಂಡಿದ್ದೆ, ಅದನ್ನೇ ಕೊಟ್ಬಿಡ್ತೀನಿ.
1: ಕೊಡು.
0: ಆಮೇಲೆ ನನಗೆ ಉಪವಾಸನೋ ವನವಾಸನೋ ಇದ್ದೇ ಇದೆ
2: ಸರ್. ನಾನು ಜ್ಞಾನಮೂರ್ತಿ ಅಂತ ಸರ್, ವಾರಾನ ಮಾಡ್ಕೊಂಡು ಓದ್ತಾ ಇದ್ದೀನಿ ಸರ್. ಸ್ಕೂಲ್ಗೆ ವರ್ಷದ ಫೀಸ್ ಕಟ್ಟಬೇಕು ಸರ್. ಬಡವಾ ಸರ್, ತುಂಬಾ ಓದ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಸರ್. ಎಲ್ಲರತ್ರ ಹೋಗಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿ ಅಂತ ಬೇಡ್ಕೋತಾ ಇದೀನಿ ಸರ್. ನಿಮ್ ಕೈಲಿ ಆಗೋ ಅಷ್ಟು ಹಣ ನೀವು ಕೊಡಿ ಸರ್. ಬಡವಾ ಸರ್, ವಿದ್ಯಾದಾನ ಮಾಡಿ ಸರ್. ವರ್ಷ ಪೂರ್ತಿ ಓದಿ ಧಾಳ ಹೋಗುತ್ತೆ ಸರ್, ಫೀಸ್ ಕಟ್ತಿದ್ರೆ.
0: ಎಷ್ಟು ಕಟ್ಬೇಕಪ್ಪ?
2: 150 ರೂಪಾಯಿ ಸರ್.
0: ಯಜಮಾನ್ರೆ, ಯಾರಾದ್ರೂ ಓದೋಕ್ಕೋಸ್ಕರ ಕಷ್ಟ ಪಡೋದು ನೋಡಿದ್ರೆ ನನ್ ಕೈಲಿ ತಡ್ಕೊಳಕಾಗಲ್ಲ, ಕೈಲಿದ್ದು ಕೊಟ್ಟು ಬಿಡ್ತೀನಿ. ತಗೊಳಪ್ಪ, ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಅವತ್ ಬಂದು ನನಗೆ ಹೇಳಿದ್ರೆ ನನ್ಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ. ಅವನ್ ಕಷ್ಟ ಕೇಳಿ ನನ್ ಕೈಲಿ ತಡಿಯೋಕಾಗಿಲ್ಲ ಯಜಮಾನ್ರೆ, ಕೊಟ್ಟು ಬಿಟ್ಟೆ. ಮುಂದಿನ ತಿಂಗಳು ನಿಮ್ಗೆ ನಾನು ಅಡ್ಜಸ್ಟ್ ಮಾಡ್ತೀನಿ, ನಿಮ್ಗೆ ಪರವಾಗಿಲ್ಲ ಅಂದ್ರೆ ಸರಿ, ಇಲ್ಲ ಅಂದ್ರೆ ಅವ್ನು ಓದೋದು ಹಾಳಾದ್ರೆ ಹಾಳಾಗ್ಲಿ ಅಂತ ಅವ್ನ ಕೈಲಿದ್ದ ಕಾಸು ನೀವೇ ಕಿತ್ಕೊಂಡ್ಬಿಡಿ ಯಜಮಾನ್ರೆ, ನನ್ ಕೈಲಿ ಆಗಲ್ಲ.
1: ನಂಬೋದ್ರ, ನಿಮ್ಮ ಹೃದಯ ಇಷ್ಟು ದೊಡ್ಡದು ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಹುಡುಗನಿಗೆ ಓದಿ ಅಂತ ದಾನವಾಗಿ ಕೊಟ್ಟು ದುಡ್ಡು ಕಿತ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಪರವಾಗಿಲ್ಲ, ಮುಂದಿನ ತಿಂಗಳು 3 ತಿಂಗಳು ಸೇರ್ಸೆ ಕೊಡುವಂತೆ.
0: ಆಯ್ತು ಸರ್. ಜ್ಞಾನಮೂರ್ತಿ ಮಗಳು ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ. ಹಾಗೆ
1: ಹೇಳಪ್ಪ, ಹೇಳು ಹೇಳು. ಒಳ್ಳೆ ವಿದ್ಯಾವಂತನಾಗಪ್ಪ.
2: ಬರ್ತೀನಿ ಸರ್, ನಿಮ್ಮ ಉಪಕಾರ ಎಂದಿಗೂ ಮರೆಯಲ್ಲ ಸರ್.
0: ಆಯ್ತು. ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣ, ಮಜಾ ಮಾಡು. ವಿಶಾಲ ಕರ್ನಾಟಕ ಪತ್ರಿಕೆಗೆ ವರದಿಗಾರರು ಬೇಕಾಗಿದ್ದಾರೆ, ಕ್ಯಾಮೆರಾ ಇದ್ದವರಿಗೆ ಆದ್ಯತೆ ನೀಡಲಾಗುತ್ತದೆ. ಇಷ್ಟೊಂದು ಕ್ಯಾಮೆರಾಗಳು ಶೋಕೇಸ್ ನಲ್ಲಿ ಕೊಳಿತಾ ಬಿದ್ದಿವೆ, ಇದರಲ್ಲಿ ಒಂದು ನಂದಾದ್ರೆ ಕೆಲಸ ಗ್ಯಾರಂಟಿ.
3: ನಮಸ್ಕಾರ ಸರ್.
4: ಓ ಬನ್ನಿ ಮಿಸ್ಟರ್ ದಾಮೋದರ್,
3: ನನ್ ಕ್ಯಾಮ್ರಾ ಬಂತ ಸರ್.
4: ಇದೇನ್ ಸರ್ ಹೀಗನ್ಬಿಟ್ರೆ, ನಮ್ಮ ಅಂಗಡಿಯಲ್ಲಿ ಆರ್ಡರ್ ಕೊಟ್ರೆ ಸಾಕು, ಮಾಲ್ ರೆಡಿ ಆಗ್ಬಿಡುತ್ತೆ.
3: ವೆರಿ ಗುಡ್.
4: ನೋಡಪ್ಪ, ಅವ್ರ ಕ್ಯಾಮ್ರಾ ತಂದ್ಕೊಡು.
3: ಈಗ ಬೇಡ, ನಾನು ವಿಶ್ವನಾಥ್ ಅಂತ ಒಬ್ಬರನ್ನ ಕಳಿಸ್ತೀನಿ, ಅವ್ರ ಕೈಲಿ ಕ್ಯಾಮ್ರಾ ಕೊಟ್ಟು ಕಳಿಸ್ಬಿಡಿ.
4: ಅವರೇ ವಿಶ್ವನಾಥ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ?
3: ನನ್ನ ಹೆಸರು ಹೇಳ್ತಾರೆ, ಕ್ಯಾಮ್ರಾ ಕೇಳ್ತಾರೆ, ಹಾಗೆ ಬಾಂಬೆ ಏರ್ ಟಿಕೆಟ್ ಕೇಳ್ತಾರೆ. ಈ ಏರ್ ಟಿಕೆಟ್ ನ ಅವ್ರಿಗೆ ಕೊಟ್ಬಿಡಿ, ಹಾಗೆ ಕ್ಯಾಮ್ರಾ ನಮ್ಮನೆ ಕೊಟ್ಬಿಡ್ಬೇಕಂತ ಅಂತ ಹೇಳ್ಬಿಡಿ. ನಾನೆಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ, ನಾ ಬರ್ತೀನಿ.
0: ನಮಸ್ಕಾರ.
4: ನಮಸ್ಕಾರ,
0: ನಾನು ವಿಶ್ವನಾಥ್ ಅಂತ, ದಾಮೋದರ್ ಅವರು ಕಳಿಸಿದ್ರು, ಕ್ಯಾಮ್ರಾ ಕೊಡ್ತೀರಾ?
4: ನೀವೇ ವಿಶ್ವನಾಥ್ ಅಂತ ನಾವ್ ಹೇಗ್ ನಂಬೋದು?
0: ಬೇಡ ಬಿಡಿ, ನನಗೆ ಆಕ್ಚುಲಿ ಅರ್ಜೆಂಟ್ ಆಗಿ ಬೇಕಾಗಿರೋದು ಆ ಏರ್ ಟಿಕೆಟ್ ಮಾತ್ರ, ಅದನ್ನ ಕೊಟ್ರೆ ಸಾಕು.
4: ಕೊಡು.
0: ಥ್ಯಾಂಕ್ ಯು. ಕ್ಯಾಮ್ರಾನು ಕೊಡ್ತೀರಾ?
4: ಅಯ್ಯೋ, ನೀವೇ ವಿಶ್ವನಾಥ್ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ, ಬೇಜಾರು ಮಾಡ್ಕೋಬೇಡಿ.
0: ಇಲ್ಲ ಇಲ್ಲ, ಕ್ಯಾಮ್ರಾ ಅವ್ರ ಮನೆಗೆ ನಾನು ಕೊಟ್ಟು ಹೋಗಿರ್ತೀನಿ ಅಂತ ಅವ್ರಿಗೆ ಹೇಳಿ, ಹಾಗೆ ನಾನು ಬಾಂಬೆಯಿಂದ ಬರೋದಕ್ಕೆ ಒಂದು 15 ದಿವಸ ಆಗುತ್ತೆ ಅಂತ ಪ್ಲೀಸ್ ತಿಳಿಸಿ.
4: ಆಯ್ತು,
0: ಬರಲ.
4: ಆಯ್ತು, ನಮಸ್ಕಾರ.
0: ಸಾರಿ. ಓ ವಿಶ್ವನಾಥ್ ಅಂದ್ರೆ ನೀವೇನಾ? ಅದೇ ದಾಮೋದರ್ ಅನ್ನೋರು ನಮ್ಮ ಅಂಗಡಿಗೆ ಬಂದಿದ್ರು, ಇದು ನಮ್ದೇ ಅಂಗಡಿ. ವಿಶ್ವನಾಥ್ ಅನ್ನೋರು ಬರ್ತಾರೆ, ಅವ್ರಿಗೆ ಏರ್ ಟಿಕೆಟ್ ಕೊಡಿ ಬಾಂಬೆಗೆ ಅಂತ ಹೇಳಿದ್ರು. ಇದು ತಗೊಳ್ಳಿ, ಕ್ಯಾಮ್ರಾ ಅವರೇ ತಗೊಂಡೋದ್ರು.
3: ಸದ್ಯ ಮನೆಗೆ ಹೋಗಿ ಕಷ್ಟ ತಪ್ಪು.
0: ಬಾಂಬೆ ಹೊರಟಿದ್ರಂತೆ, ಹ್ಯಾಪಿ ಲ್ಯಾಂಡಿಂಗ್.
5: ಏನ್ ನಂಬೋದ್ರ, ನಾನೊಂದು ಐಡಿಯಾ ಹೇಳ.
0: ಹೇಳಪ್ಪ.
5: ಬೆಸ್ಟ್ ಅಂದ್ರೆ ಕಳತನನು ಏನಾದ್ರೂ ಮಾಡಿ ಜೈ ಸೇರ್ಕೊಂಡ್ಬಿಡು. ಫ್ರೀ ಬೋರ್ಡಿಂಗ್, ಫ್ರೀ ಲಾಡ್ಜಿಂಗ್, ಆರಾಮಾಗಿ ರೆಸ್ಟು ಸಿಗುತ್ತೆ, ಮುಂದಿನ ಯೋಜನೆ ಮಾಡೋಕೆ ಟೈಮು ಸಿಗುತ್ತೆ.
0: ಜೈಲಿಗೆ ಹೋದ್ರೆ ಹೋಗೋ ನನ್ನ ಮರ್ಯಾದೆ ನಿಮ್ ತಾತ ತಂದು ಕೊಡ್ತಾನ? ಅದಕ್ಕಿಂತ ನನ್ನ ಹತ್ರನೇ ಒಳ್ಳೆ ಐಡಿಯಾ ಇದೆ.
5: ಏನದು?
0: ಗಂಟಲು ನೋವು ಹೊಟ್ಟೆ ನೋವು ಅಂತ ಹೇಳೋದು, ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗೋದು, ಇನ್ಕಮ್ 0, ಎಂಪ್ಲಾಯ್ಮೆಂಟ್ ನಿರುದ್ಯೋಗಿ ಅಂತ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಮುಗೀತು, ಊಟ ಫ್ರೀ, ಬ್ರೆಡ್ ಫ್ರೀ, ಹಾಲು ಫ್ರೀ, ಬಾಳೆಹಣ್ಣು ಫ್ರೀ, ನಾನ್ ವೆಜ್ ತಿನ್ನೋ ಹಾಗಿದ್ರೆ ಮೊಟ್ಟೆನೂ ಫ್ರೀ, ಜೊತೆಗೆ ಸುಂದರವಾದ ನರ್ಸ್ಗಳು ಓಡಾಡ್ತಾ ಇರ್ತಾರೆ.
5: ಏನು ಪ್ರೈನಯ್ಯ ನಿಂತು?
0: ಮತ್ತೆ
5: ಬದುಕುವ ಮಾರ್ಗಗಳು ಎಷ್ಟಿವೆ ಅಂತ ತಿಳ್ಕೋಬೇಕಾದ್ರೆ ನಿನ್ನ ಹತ್ರನೇ ಬರಬೇಕು. ಅದ್ಸರಿ, ಈ ಆಸ್ಪತ್ರೆ ಐಡಿಯಾ ಯಾವಾಗ ಬಂತು?
0: ಇದು ಹಳೆ ಐಡಿಯಾ, ಬಹಳ ಹಳೆದು. ಮೊದಲು ನಾನು ರೆಸ್ಟ್ ಹೋಗುತ್ತಿದ್ದೆ ಆಸ್ಪತ್ರೆಗಳಲ್ಲಿ. ವಿಕ್ಟೋರಿಯಾನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ಬೌರಿಂಗ್, ಬೌರಿಂಗ್ ನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ವಿಕ್ಟೋರಿಯಾ, ಬೌರಿಂಗ್ ವಿಕ್ಟೋರಿಯಾ, ವಿಕ್ಟೋರಿಯಾ ಬೌರಿಂಗ್.
5: ಭಾರಿ ಥ್ರಿಲ್ಲಿಂಗ್ ಮನುಷ್ಯ ಕಣೆಯ ನೀನು. ಅದ ಸರಿ, ಅದನ್ನ ಯಾಕೆ ಬಿಟ್ಬಿಟ್ಟೆ?
0: ಅಲ್ಲೊಬ್ಬ ನರ್ಸ್ ಲಂಬೋ ಡಿಯರ್ ಐ ಲವ್ ಯು ಅಂತ ಹಿಂದ್ ಬಿಟ್ಬಿಟ್ಲು, ಅವಳು ಕಾಟ ತಡಿಯೋಕಾಗದೆ ಬೇರೆ ದಾರಿ ಹಿಡಿದ ಕಣಯ್ಯ.
5: ಈಗಲೂ ಅವಳು ಬೆನ್ನ ಹತ್ತು ಬಂದ್ರೆ?
0: ಈಗೆಲ್ಲಿ ಬರ್ತಾಳೆ, ಬೇರೆ ಎಲ್ಲಾದ್ರೂ ಟ್ರಾನ್ಸ್ಫರ್ ಆಗಿರ್ತಾಳೆ ಅಲ್ವೇ.
5: ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮು?
0: ಅಯ್ಯೋ ಅಮ್ಮ,
6: ದೇವ್ರ ದಯದಿಂದ ಮತ್ತೆ ನಿನ್ನ ಕಾಯಿಲೆ ಬಂತಲ್ಲ ಸದ್ಯ. ನಿನ್ ಕಾಯಿಲೆ ಬರೋದೇ ಇಲ್ವೇನೋ, ನಾನು ನಿನ್ನ ನೋಡೋದೇ ಇಲ್ವೇನೋ ಅಂತ ಎಷ್ಟು ಹೆದರ್ಬಿಟ್ಟಿದ್ದೆ ಗೊತ್ತಾ?
7: ನಿಂಗೆ ಟ್ರಾನ್ಸ್ಫರ್ ಆಗಿಲ್ವಾ ಇನ್ನು?
8: ಹಾಕ್ಲ ಅಂಬುಡಿಯರ್, ನನ್ನ ಕಂಡ್ರೆ ಅಷ್ಟೊಂದು ಬೇಜಾರು. ನಿನ್ನ ಕಂಡ್ರೆ ನನ್ಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನೀನ್ ಆಸ್ಪತ್ರೆಗೆ ಬಂದಾಗ್ಲೆಲ್ಲ ಸ್ಪೆಷಲ್ ಮುತುವರ್ಜಿ ವಹಿಸಿ ಎಷ್ಟು ಸೇವೆ ಮಾಡಿದೀನಿ ಗೊತ್ತಾ?
7: ಅದಕ್ಕೆ ನಾನು ಮನಸ್ಸು ಸೋತು ಕಾಯಿಲೆ ಬರ್ಸ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀನಿ.
8: ಹೌದಾ? ಥ್ಯಾಂಕ್ ಯು ಅಂಬುಡಿಯರ್.
7: ಏನಿದು
8: ಹೇಣ
7: ಹೇಣ ತಿಳ್ಕೊಂಡು ಹೋಗ್ತಾ ಇದೀಯಾ? ಸೀರಿಯಸ್ನೆಸ್ ಬೇಡ.
8: ಅಯ್ಯ, ನಿತ್ಯ ಸಾಯೋರ್ಗೆಲ್ಲ ಅಳ್ತಾ ಇದ್ರೆ ನಮ್ ಕೆಲ್ಸ ಬಿಟ್ಟಾಕ್ಬಿಟ್ಟು ದಿನ ಪೂರ್ತಿ ಅಳ್ತಾ ಕೂತಿರ್ಬೇಕಷ್ಟೇ. ಏನ್ ಲಂಬುಡಿಯರ್, ನೀನು ಬದುಕಿರೋ ನನ್ನ ಬಿಟ್ಬಿಟ್ಟು ಅಷ್ಟು ತಿಂದ ಸತ್ತೋಗಿರೋ ಅವಳನ್ನ ನೋಡ್ತಾ ಇದೀಯಲ್ಲ.
7: ಕನಿಕರ್ದಿನ ನೋಡ್ತಾ ಇದ್ದೆ ಪಾಪ. ಎಷ್ಟು ಚಿಕ್ಕ ವಯಸ್ಸು, ಏನಾಗಿತ್ತು?
8: ಹಾರ್ಟ್ ಆಪರೇಷನ್, ಆಪರೇಷನ್ ಫೇಲ್ಯೂರ್ ಆಯ್ತು.
7: ಚಾಚೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೀಗಾಗಬಾರ್ದಿತ್ತು. ಏನ್ ಹೆಸರು?
8: ಗೌರಿ.
7: ಅವಳ ಕಡೆಯವ್ರು ಯಾರು ಇಲ್ವಾ?
8: ಯಾರು ಇಲ್ಲ, ಅವಳಿಗೆ ಅನಾಥೆ. ಯಾರೋ ಫ್ರೆಂಡ್ಸ್ ಬಂದು ಸೇರ್ಸ್ಬಿಟ್ಟು ಹೋದ್ರು, ಸಂಜೆ ಬರ್ತಾರೆ ನೋಡಕ್ಕೆ.
7: ಯಾವ ವಾರ್ಡ್ ನಲ್ಲಿ ಇದ್ಲು?
8: ಫಿಮೇಲ್ ವಾರ್ಡ್.
7: ಎಷ್ಟನೇ ನಂಬರ್ ಬೆಡ್?
8: ಅದು ಬೇಕಾ?
7: 14. ಸರಿ, ನಾನು ಬರ್ಲಾ ಸಿಸ್ಟರ್.
8: ಲಾಂಬುಡಿಯ, ನೀನ್ ಮಾತ್ರ ನನ್ನ ಸಿಸ್ಟರ್ ಅಂತ ಕರಿಬಾರ್ದು ಅಂತ ಎಷ್ಟು ಸಲ ಹೇಳಿದೀನಿ ನಿಂಗೆ?
7: ಸಾರಿ, ಮರ್ತೇ ಬಿಟ್ಟೆ. ಬರ್ಲಾ ನನ್ನ ಸೆಕ್ಸಿ ಸರ್ಸು. ತಾಯಿ ಗೌರಿ, ಅನಿವಾರ್ಯ ಕಾರಣಗಳಿಂದ ಈ ಲಗೇಜ್ ಅನ್ನೆಲ್ಲ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಇದು ಕಳತನ ಖಂಡಿತ ಅಲ್ಲ, ಯಾಕಂದ್ರೆ ನೀನು ಒಬ್ಬ ಅನಾಥಳು, ನಾನು ಒಬ್ಬ ಅನಾಥ. ನಾನು ಇದನ್ನ ಬಿಟ್ರೆ ಬೇರೆ ಯಾರಾದ್ರೂ ಇದನ್ನ ತಗೊಂಡು ಹೋಗ್ತಾರೆ. ಅದಕ್ಕೆ ಇದು ನೀನು ನನಗೆ ಮಾಡಿದ ಸಹಾಯ ಅಂತ ತಿಳ್ಕೊಂಡು ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ. ತಪ್ಪಾಗಿದ್ದಲ್ಲಿ ಕ್ಷಮಿಸ್ಬಿಡು ತಾಯಿ. ದಿನಚರಿ ಬರೆಯೋದು ಹವ್ಯಾಸಕ್ಕಾಗಿ, ಅದನ್ನು ಪದೇ ಪದೇ ಓದೋದು ಆತ್ಮಾವಲೋಕನಕ್ಕಾಗಿ. ಗೌರಿ, ಆಹಾ, ಕವಯತ್ರಿ ಆಗಿದ್ಲೋ ಏನು?
9: ಜಗತ್ತಿನಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂಬ ಮಹದಾಸೆಯನ್ನು ಹೊತ್ತವಳು ನಾನು. ಆದರೆ ಏನು ಮಾಡಲಿ, ನಾನು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ. ನನ್ನ ಜೀವನದಲ್ಲಿ ಎಲ್ಲ ಚಿತ್ರ ವಿಚಿತ್ರವಾದ ಘಟನೆಗಳೇ ನಡೆದಿದ್ದರಿಂದ, ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂಬ ಆಸೆ ಇದ್ದುದರಿಂದ ಈ ಎಲ್ಲ ಘಟನೆಗಳನ್ನು ಒಬ್ಬ ಕಾದಂಬರಿಗಾರ ಬಳಿ ಹೇಳಿದ್ದೇನೆ. ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಸತ್ತರೂ ಕಡೆಯ ಪಕ್ಷ ನನ್ನ ಹೆಸರು, ನನ್ನ ಜೀವನ ಕಾದಂಬರಿ ರೂಪದಲ್ಲಾದರೂ ಶಾಶ್ವತವಾಗಿ ಉಳಿಯುವಂತೆ ಮಾಡುವುದೇ ಇದರ ಗುರಿ.
7: ಭಾರಿ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ನನಗೂ ಏನಾದ್ರು ಐಡಿಯಾ ಸಿಗಬಹುದು. ನನ್ನ ಬಾಳಿನಲ್ಲಿ ಬಂದು ಹೋದ ಮೂರು ಪ್ರಮುಖ ವ್ಯಕ್ತಿಗಳು: ಆನಂದರಾವ್, ವಾಷಿಂಗ್ಟನ್ USA, ಮಧುಸೂದನ್ 9th Cross, ಸಿಆರ್ ದಾಸ್ ರೋಡ್, ಕಲ್ಕತ್ತಾ. ಚಂದ್ರಮೌಳಿ, ಸನ್ ಆಫ್ ಪೂರ್ಣಚಂದ್ರ ರಾವ್, GN ರೋಡ್, ಅಮೃತಸರ್, ಪಂಜಾಬ್. ಮೂರು ಜನ ಕರ್ನಾಟಕದಲ್ಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತೆ ಚಂಚಲ, ಮದುವೆ ಬೇರೆ ಆಗಿತ್ತ. ಇವಳ ಕಥೆಯನ್ನು ತುಂಬಾ ನಿಗೂಢವಾಗಿದೆಯಲ್ಲ
10: ಗೌರಿ. ನೀನ್ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ.
8: ಯಾವ ಪ್ರಶ್ನೆಗೆ ಸರ್?
10: ಅದೇ, ನೀನೊಂದ್ ರಾತ್ರಿ ನನ್ನ ಜೊತೆನಲ್ಲಿ.
8: ಐ ಎಮ್ ಸಾರಿ ಸರ್, ನಾ ಅಂತ ಹೆಣ್ಣಲ್ಲ.
10: ನೋಡು, ನೀನ್ ಅಂತ ಹೆಣ್ಣು ಅಲ್ವೋ ಅನ್ನೋದು ನನಗ್ ಮುಖ್ಯ ಅಲ್ಲ. ಒಟ್ಟಲ್ಲಿ ನನಗ್ ರುಚಿ ನೋಡಕ್ ಸಿಗದಿರೋ ಯಾವ ಹೆಣ್ಣಿಗೂ ಈ ಆಫೀಸ್ ಅಲ್ಲಿ ಜಾಗ ಇಲ್ಲ.
8: ದಯವಿಟ್ಟು ಹಾಗೆ ಮಾಡ್ಬೇಡಿ ಸರ್, ನಾವು ತುಂಬಾ ಬಡವರು ಸರ್.
10: ಹಣಕಾಸಿನ ವಿಷಯದಲ್ಲಿ ನಿಮ್ ಬಡವಳಿರ್ಬಹುದು, ಆದ್ರೆ ಸೌಂದರ್ಯದಲ್ಲಿ ನಿನ್ ಶ್ರೀಮಂತೆ. ನೋಡು ಗೌರಿ, ನೀನು ಮನಸ್ಸು ಮಾಡಿದ್ರೆ ಈ ಆನಂದರಾಯನ ಶ್ರೀಮಂತಿಕೆಗೆ ಅಧಿಪತಿಯಾಗಬಹುದು, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು.
8: ಅಂದ್ರೆ
10: ಕೇವಲ ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೊಂಡಿರೋ ನನ್ನ ಹೆಂಡತಿ ಬಗ್ಗೆ ನನಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ.
8: ಇಂಟ್ರೆಸ್ಟ್ ಇಲ್ಲದೇನೆ ನಾಲ್ಕು ಜನ ಹೆಣ್ಮಕ್ಳಾಗಿದಾರೆ ಸರ್?
10: ಅದು ಬಿಡು, ಇಂಟ್ರೆಸ್ಟ್ ಇರ್ಲಿ ಇಲ್ದೇ ಇರ್ಲಿ ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ಆದ್ರೆ ಸ್ವಂತ ಅಭಿರುಚಿ ಅಭಿಲಾಷೆ ಅಂತ ಒಂದ್ ಇರುತ್ತಲ್ಲ. ನೋಡು ಗೌರಿ, ನಮ್ಮ ಆಫೀಸ್ ಅಲ್ಲಿರೋ ಪ್ರತಿಯೊಬ್ಬ ಹೆಂಗಸನು ನಾನು ಕಾಮಿಸಿದ್ದೀನಿ, ಆದ್ರೆ ನಿನ್ನ ನಾನು ಬರೀ ಕಾಮಿಸ್ತಾ ಇಲ್ಲ, ಪ್ರೇಮಿಸ್ತಾ ಇದ್ದೀನಿ. ನೀನು ಒಪ್ಪೋದಾದ್ರೆ ನಾನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸೋಕ್ಕೂ ತಯಾರಾಗಿದ್ದೀನಿ.
8: ನಾಲ್ಕು ಮಕ್ಕಳ ತಂದೆಯಾಗಿರೋ ನೀವು ನನ್ನ ಮದುವೆ ಆಗೋದಾ?
10: ಯಾಕಾಗಬಾರ್ದು, ಬೇಕಾದ್ರೆ ನನ್ನ ಹೆಂಡತಿ ಡೈವೋರ್ಸ್ ಕೊಡ್ತೀನಿ.
8: ಕೇವಲ ನನ್ ಮೇಲಿರೋ ಆಸೆಗೋಸ್ಕರ ನೀವು ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಬೀದಿಪಾಲು ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ಸರ್.
10: ಹಾಗಾದ್ರೆ ಒಂದೇ ಒಂದು ರಾತ್ರಿ ನನ್ನ ಜೊತೆ ಕಳೆದ್ಬಿಡು. ಐ ಆಮ್ ಮ್ಯಾರಿಡ್ ಆಫ್ಟರ್ ಯು
8: ಸರ್. ನೀವು ತಿಳ್ಕೊಂಡ್ರಷ್ಟು ಕೀಳ್ಮಟ್ಟದ ಹೆಣ್ಣು ನಾನಲ್ಲ ಸರ್.
10: ಸೊ ನನ್ನ ಆಸೆ ಪೂರೈಸಕ್ಕೆ ನಿಮಗೆ ಇಷ್ಟ ಇಲ್ಲ, ಅಂದಮೇಲೆ ನೀ ನನ್ನ ಆಫೀಸ್ ಅಲ್ಲಿ ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ. ನೋಡು ಗೌರಿ, ನಾಡಿದ್ದು ನಾನು ನನ್ನ ಫ್ಯಾಮಿಲಿ ಎಲ್ಲ ಅಮೆರಿಕಾಗ ಹೋಗ್ತಾ ಇದ್ದೀನಿ. ಬಹುಶಃ ವಾಷಿಂಗ್ಟನ್ ಬ್ರಾಂಚ್ ನೋಡ್ಕೊಂಡು ನಾನು ಅಲ್ಲೇ ಸೆಟ್ಲ್ ಆಗ್ಬೋದು. ಅಂದ್ರೆ ನಮ್ಮ

0: ಇಬ್ಬರ ಮಧ್ಯೆ ಇರೋದು ನಾಳೆ ಒಂದೇ ದಿನ. ನಾಳೆ ಸಂಜೆ ನೀ ನನ್ನ ಆಸೆ ಪೂರೈಸಿದ್ರೆ ನಿನಗೆ ಕೆಲಸ ಪರ್ಮನೆಂಟ್. ಇಲ್ಲದೇ ಇದ್ರೆ ನಾನು ಅಮೆರಿಕಾಗ ಹೋಗಕ್ ಮುಂಚೆ ನಿನ್ನ ಡಿಸ್ಮಿಸ್ ಮಾಡಿ ಹೋಗ್ತೀನಿ. ಆಮೇಲೆ ನೀನು ಪಶ್ಚಾತ್ತಾಪ ಪಟ್ಕೊಂಡು ಸರೆಂಡರ್ ಆಗ್ತೀನಿ ಅಂತ ಬಂದ್ರು ನಾನಿರಲ್ಲ. ಯೋಚನೆ ಮಾಡು.
1: ಅಯ್ಯೋ ಪೆದ್ದೆ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅಳ್ತ ಕೂತ್ಕೋತಾರೇನೆ? ಇದೆಲ್ಲ ಕಾಮನಿ ಕಾಲದಲ್ಲಿ.
2: ಸರಿ ಸರ್, ನಿಮ್ ಬೇಡಿಕೆ ನಾನು ಒಪ್ಕೊಂಡಿದ್ದೀನಿ.
1: ತುಂಬಾ ಥ್ಯಾಂಕ್ಸ್ ಕಣೆ. ನಿಮ್ಮ ಉಪಕಾರನ್ನ ನಾನು ಜೀವನದಲ್ಲಿ ಮರೆಯೋದಿಲ್ಲ.
3: ಉಪಕಾರ ಏನ್ ಬಂತು ಬಿಡೆ? ಇಲ್ ನೋಡು, ಕಾಸು ಸಿಕ್ತು, ಖುಷಿನೂ ಸಿಕ್ತು.
2: ಪರವಾಗಿಲ್ವೇ, ದುಡ್ಡು ಬೇರೆ ಕೊಟ್ಟಿದ್ದಾನೆ.
3: ಅಷ್ಟೇ ಅಲ್ಲಮ್ಮ, ಇನ್ನು ಏನೇನ್ ಹೇಳ್ದ ಗೊತ್ತಾ? ಅವನ್ ನಿನ್ನ ತುಂಬಾ ಪ್ರೀತಿಸ್ತಾನಂತೆ. ಅಕಸ್ಮಾತ್ ಇವತ್ ನಡೆದ ಘಟನೆಯಿಂದ ನೀನೇನಾದ್ರೂ ಪ್ರೆಗ್ನೆಂಟ್ ಆದ್ರೆ ಯಾವ್ದೇ ಕಾರಣಕ್ಕೂ ಅಬಾರ್ಷನ್ ಮಾಡಿಸ್ಕೋಬಾರ್ದಂತೆ. ಯಾಕಂದ್ರೆ ಅವ್ರಿಗೆ ಬರೀ ಹೆಣ್ಮಕ್ಳೆ ಅಂತೆ. ನಿನ್ನಿಂದ ಒಂದ್ ಗಂಡ್ಮಗು ಆದ್ರೆ ನಿನ್ನ ಮಗುನ ಇಟ್ಕೋತಾನಂತೆ.
2: ಭಾರಿ ಸಂಭಾಷಣೆ ನಡೆಸಿದಾನೆ.
3: ಅಷ್ಟೇ ಅಲ್ಲಮ್ಮ, ಅಮೆರಿಕಾ ಹೋದ್ಮೇಲೆ ಅಲ್ಲಿಂದ ಅಡ್ರೆಸ್ ಕೊಟ್ಟು ಕಾಗದ ಬರೀತಾನಂತೆ. ನಿನ್ ಹೆಲ್ತ್ ಬಗ್ಗೆ ರಿಪೋರ್ಟ್ ಮಾಡ್ತಾ ಇರ್ಬೇಕಂತೆ.
2: ಅದ್ ಸರಿ, ಅವನ್ ಇಷ್ಟೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನೀನೇನ್ ಮಾಡ್ತಿದ್ದೆ?
3: ನಾನೇನಾದ್ರೂ ಮಾತಾಡಿದ್ರೆ ಅವನ ಧ್ವನಿ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಹಾ ಆಹಾ ಅಂತಾನೆ ಕಾಲ ತಲ್ದೆ.
4: ಎಕ್ಸ್ಕ್ಯೂಸ್ ಮಿ, ಇಲ್ಲಿ ಗೌರಿ ಅನ್ನೋರು.
2: ನಾನೇ.
4: ಹಲೋ, ನನ್ನ ಹೆಸರು ಚಂದ್ರಮೌಳಿ ಅಂತ. ಬೈಪಾಸ್ ಸರ್ಜರಿಗೆ ಹಣದ ಸಹಾಯ ಕೋರಿ ನಮ್ ಸಂಸ್ಥೆಗೆ ನೀವು ಬರ್ತ್ ಕಾಗದ ತಲುಪ್ತು. ಆ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಸ್ವಲ್ಪ ಬರ್ತೀರಾ?
2: ಓಕೆ ಸರ್, ಬಾರ ಚಂಚಲ.
4: ಎಕ್ಸ್ಕ್ಯೂಸ್ ಮಿ, ಇದು ಸ್ವಲ್ಪ ಪರ್ಸನಲ್.
2: ನನ್ನ ಮಧ್ಯೆ ಪರ್ಸನಲ್ ಅನ್ನೋದೇನೇ ಇಲ್ಲ, ಅಷ್ಟಕ್ಕೂ ನನ್ನ ವಿಷಯವಾಗಿ ನಿಮ್ ಕಾಗದ ಬರ್ದ್ರೂ ಒಳ್ಳೆ.
4: ಹೌದಾ, ದೆನ್ ಇಟ್ಸ್ ಓಕೆ, ಪ್ಲೀಸ್ ಕಮ್. ನಿಮ್ ಬೈಪಾಸ್ ಸರ್ಜರಿ ಖರ್ಚಿಗೆ ನಾನ್ ಸಹಾಯ ಮಾಡ್ತೀನಿ.
2: ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲೂ ದುಡ್ಡು ಸಿಗದೆ ತುಂಬಾ ಹತಾಶ ಆಗಿದ್ವಿ. ದೇವ್ರೆ ನಿಮ್ಮನ್ನ ಕಳಿಸಿದಾನೆ.
4: ಇದ್ರಲ್ಲಿ ನಂದು ಒಂದ್ ಸ್ವಾರ್ಥ ಇದೆ. ನಾನು ನಿಮ್ಮಿಂದ ಒಂದ್ ಸಹಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ.
2: ಏನ್ ಸರ್ ಅದು?
4: ನಮ್ ತಂದೆ ಪೂರ್ಣಾನಂದ್ ರಾಯರು, ತಾಯಿ ವಿಶಾಲಾಕ್ಷಮ್ಮ ಅಂತ. ನಮ್ ತಂದೆ ತಾಯಿ ಇಬ್ರು ಪಂಜಾಬ್ ನಲ್ಲೇ ಸೆಟ್ಲ್ ಆಗಿದ್ದಾರೆ. ನಾನು ಬಿಸ್ನೆಸ್ ನೋಡ್ಕೊಂಡು ಇಲ್ಲಿದ್ದೀನಿ. ನಾವು ತುಂಬಾ ಶ್ರೀಮಂತರು.
2: ನಿಮ್ಮಂತ ಶ್ರೀಮಂತರಿಗೆ ನಮ್ಮಿಂದ ಏನ್ ಸಹಾಯ ಆಗ್ಬೇಕು ಸರ್?
4: ನೋಡಿ, ನನಗೆ ಈ ಮದುವೆ, ಸಂಸಾರ, ಮಕ್ಕಳು ಇದು ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಆದ್ರೂ ನಮ್ ತಂದೆ ತಾಯಿ ಬಲವಂತ ಮಾಡಿ ನಮ್ ಸೋದರ ಮಾವನ್ ಮಗಳನ್ನ ಗಂಟ ಹಾಕಕ್ ನೋಡ್ತಿದ್ದಾರೆ.
3: ಅದಕ್ಕೆ
4: ಈ ಮದುವೆಯಿಂದ ನಮ್ ತಂದೆ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಇರೋದ್ ಒಂದೇ ಒಂದ್ ಮಾರ್ಗ. ನಾನು ಒಂದ್ ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂಡೆ ಅಂತ ಸುಳ್ಳು ಹೇಳ್ತಾ ಇದ್ದೀನಿ.
2: ಅದಕ್ಕೆ ನಾವೇನ್ ಮಾಡ್ಬೇಕು ಸರ್?
4: ನಾನ್ ಮದುವೆ ಮಾಡ್ಕೊಂಡಿರೋ ಹುಡುಗಿಯಾಗಿ ನೀವ್ ಆಕ್ಟ್ ಮಾಡ್ಬೇಕು.
3: ಗಾಬರಿ ಹೊಡ್ಕೊಂಡು ಇಲ್ಲೇ ಸತ್ತೋಗ್ಬೇಡ್ವೆ, ಸ್ವಲ್ಪ ತಾಳು, ಪೂರ್ತಿ ಕೇಳೋಣ. ಅದ್ ಹೇಗೆ?
4: ನಾನು ನೀವು ಗಂಡ ಹೆಂಡತಿ ತರ ಪಕ್ ಪಕ್ದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು. ಅಶೋಕ ಹೋಟೆಲ್ ನಲ್ಲಿ ಒಂದ್ ಸುಳ್ಳು ಸುಳ್ಳು ರಿಸೆಪ್ಷನ್ ಇಟ್ಕೋತೀನಿ. ಎಲ್ಲ ರಿಯಲ್ ರಿಸೆಪ್ಷನ್ ತರಾನೇ ಅರೇಂಜ್ ಆಗಿರುತ್ತೆ. ಆದ್ರೆ ನಮ್ ತಂದೆ ತಾಯಿ ಇಬ್ರಿಗ್ ಬಿಟ್ಟು ಅಲ್ಲಿ ಬರೋ ಜನರು ಎಲ್ರಿಗೂ ಗೊತ್ತಿರುತ್ತೆ ಇದು ಸುಳ್ಳು ರಿಸೆಪ್ಷನ್ ಅಂತ.
2: ಅಂದ್ರೆ ನಾನು ಹೆಂಡತಿ ತರ ನಿಂತ್ಕೋಬೇಕಾ?
4: ಹೌದು, ಅದು ನಮ್ ತಂದೆ ತಾಯಿ ಬಂದು ನೋಡ್ಕೊಂಡು ಹೋಗೋ ತನಕ ಅಷ್ಟೇ. ಆಮೇಲೆ ನನ್ ದಾರಿ ನನಗೆ, ನಿಮ್ ದಾರಿ ನಿಮ್ಗೆ.
5: ನೋಡ್ದೇನೆ ವಿಶಾಲು, ಒಬ್ಬನೇ ಮಗ ಅಂತ ಮುದ್ರಿಂದ ಬೆಳೆಸೋದಿಕ್ಕೆ ಇವ್ನು ಕೊಟ್ಟಿರೋ ಕಾಣಿಕೆನಾ?
3: ನಾನು ಆವತ್ತೇ ಬಡ್ಕೊಂಡೆ ಇದ್ದ ಮಗ ನಮ್ ಕಣ್ಮುಂದೆ ಇರ್ಲಿ ಅಂತ. ಕೇಳಿದ್ರ ನನ್ ಮಾತು? ಪರವಾಗಿಲ್ಲ ಬಿಡೆ, ಇಲ್ಲಿ ಭಯೋತ್ಪಾದಕರ ಕಾಟ, ತಾಯ್ನಾಡಲ್ಲೇ ಹೋಗಿ ಬಿಸ್ನೆಸ್ ಮಾಡ್ಲಿ ಅಂದ್ರಿ. ಆಮೇಲೆ ಹೋಗಿ ಮಾಡಿದ್ದೇನು? ಯಾವ್ದೋ ಒಂದ್ ಹುಡುಗಿನ ಗಂಟ ಹಾಕೊಂಡ ತಿರುಪ್ತಿಗೆ ಹೋಗಿ ತಾಳಿ ಕಟ್ಕೊಂಡ್ ಬಂದ.
5: ನಿನ್ ಭಾಗಕ್ಕೆ ನಾವೆಲ್ಲ ಸತ್ತು ಹೋಗಿದ್ವೇನೋ?
4: ನೀವು ನಿಮ್ ತಂಗಿ ಮಗಳು ಆ ಕೋರಂಗಿನ ನನಗ್ ಕಟ್ಟಕ್ ನೋಡಿದ್ರಿ. ಅದಕ್ಕೆ ನಾನ್ ಮೊದಲು ಮದುವೆ ಮಾಡ್ಕೊಂಡು ಆಮೇಲೆ ನಿಮ್ಗೆ ತಿಳಿಸಿದ್ದು.
5: ಯಾಕೆ? ಮಗು ಆದ್ಮೇಲೆ ತಿಳಿಸ್ಬೇಕಾಗಿತ್ತು.
4: ಇನ್ನೇನಾದ್ರೂ ಆಗೋದ್ರಲ್ಲಿದೆ.
3: ಪಾಪಿ, ಈ ಮಾತು ಹೇಳಕ್ ನಾಚಿಕೆ ಆಗೋದಿಲ್ಲ?
4: ನಾಚಿಕೆ ಯಾಕಮ್ಮ, 21ನೇ ತಾರೀಕು ಬೆಂಗಳೂರಿನಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದೀನಿ. ನೀವು ಬಂದು ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಕ್ ಬಂದಿದ್ದೀನಿ. ನೀವು ಅವತ್ ಬೆಂಗಳೂರಿಗೆ ಬಂದ್ರೆ ಫೋನ್ ಮಾಡಿ ಜಾಗ ಎಲ್ಲಿ ಅಂತ ತಿಳಿಸ್ತೀನಿ, ಬಂದ್ಬಿಡಿ ಅಷ್ಟೇ. ಗುಡ್ ಬೈ.
6: ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರೇಜ್ ಲೈಫ್ ಮಿಸ್ಟರ್ ಚಂದ್ರಮೌಳಿ.
4: ಸಾಕ್ ಸುಮ್ಮನೆ, ಇದು ನಿಜವಾದ ಮದುವೆ ನಾನೋ? ಗೌರಿ, ಮೀಟ್ ಮೈ ಫ್ರೆಂಡ್ ಮಧು, ಅ ಬಿಗ್ ಇಂಡಸ್ಟ್ರಿಯಲಿಸ್ಟ್, ಕಲ್ಕತ್ತಾದಲ್ಲಿ ಸೆಟ್ಲ್ ಆಗಿದ್ದಾನೆ.
6: ಹಲೋ,
2: ನಮಸ್ಕಾರ.
6: ಇಂತ ಒಳ್ಳೆ ದಂತದ ಮದುವೆ ಸಿಕ್ಕಿರ್ಬೇಕಾದ್ರೆ ಹುಡುಗಾಟದ ಮದುವೆ ಹಾಕೋ, ನಿಜವಾದ ಮದುವೆನ ಮಾಡ್ಕೋ. ನನ್ನಂತವನಾಗಿದ್ರೆ
7: ಹಾರ್ಟ್ ಪೇಷಂಟ್
6: ಇರ್ಲಿ ಬಿಡು, ಇಂಥವ್ರು ಸೇವೆ ಮಾಡ್ಕೊಂಡಿದ್ರೆ ಸಾಕು. ಇಂತ ಹೆಂಡತಿ ಸಿಕ್ಕೋದೂಟ.
8: ಲೋ ಮಧು, ಗುಂಡಾಡಿ ಬಾರೋ.
6: ನನ್ ಗುಂಡು ನನ್ ಕಾಯ್ತಾ ಇದೆ.
4: ಏ ಹುಷಾರಮ್ಮ, ಜಾಸ್ತಿ ಕುಡ್ದು ಎಲ್ಲ ಮಲ್ಕೊಂಡ್ಬಿಡ್ಬೇಡ. ಟೇಕ್ ಕೇರ್.
6: ಕುಡಿಯೋದು ನನಗ್ ಗೊತ್ತಾಗತ್ತೆ, ಮುಂದಿನ ನನಗೇನ್ ಗೊತ್ತಾಗತ್ತೆ.
2: ಗೌರಿ, ನಾನು ನಿನ್ನ ಕುಡಿದ ಮುನ್ನಲ್ಲಿ
9: ಗಿಣಿಯು ಕದ್ದದಂತ ಹಣ್ಣು.

0: ಇನ್ನು ಮುಂದಿನ ಅಧ್ಯಾಯನ ನನ್ನದೇ ಆದ ರೀತಿಯಲ್ಲಿ ನಾನು ಹೇಳ್ತೇನೆ.
1: ಏನೇ ಲಂಬೋದ್ರ, ಬೆಳಗ್ಗೆದ್ದು ಯಾವುದೋ ಹುಡುಗಿ ಫೋಟೋ ಪೂಜೆ ಮಾಡ್ತಿದ್ಯಾ?
0: ಇವಳು ನನ್ನ ಪಾಲಿಗೆ ಬೇಡಿದ ವರ ನೀಡುವ ಕಾಮಧೇನು ಆದರೂ ಆಗ್ಬಹುದು. ಅದಕ್ಕೆ
1: ಅದು ಹೇಗೆ
0: ನೋಡಪ್ಪ, ನಿನ್ನ ಕ್ಲೋಸ್ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಯಾರಿಗೂ ಗೊತ್ತಾಗಬಾರ್ದು.
1: ನೋಡ್ ಲಂಬೋದ್ರ, ನಿನ್ನ ಥ್ರಿಲ್ಲಿಂಗ್ ಜೀವನದ ಬಗ್ಗೆ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿನೇ ಹೊರತು ನನ್ನಿಂದ ನೀವು ಯಾವತ್ತಾದ್ರೂ ತೊಂದರೆ ಆಗಿದ್ಯಾ?
0: ಹಾಗಿದ್ರೆ ಕೇಳು, ಇವಳು ಗೌರಿ ಅಂತ, ನನ್ನ ಹಾಗೆ ಅನಾಥೆ. ಮೊನ್ನೆ ಹಾಸ್ಪಿಟಲ್ ಅಲ್ಲಿ ಹಾರ್ಟ್ ಆಪರೇಷನ್ ಆಗ್ತಿರುವಾಗ ಸತ್ತೋಗ್ಬಿಟ್ಲು. ಅವಳ ಹತ್ರ ಇದ್ದ ಈ ಡೈರಿ ನನಗೆ ಸಿಕ್ತು. ಆ ಡೈರಿ ಓದಿದ ಮೇಲೆ ನನಗೆ ತಿಳಿಯಿತು ಇವಳ ಜೀವನದಲ್ಲಿ 3 ಜನ ಗಂಡಸರು ಬಂದು ಹೋಗಿದ್ರು ಅಂತ.
1: ಅಂದ್ರೆ ಇವಳೊಬ್ಬ ನೀತಿಗೆಟ್ಟವಳು.
0: ಛೇ, ಆ 3 ಜನರ ಪೈಕಿ ಯಾರೊಬ್ರು ಅವಳ ಮೈ ಕೂಡ ಮುಟ್ಟಿಲ್ಲ. ಒಬ್ಬ ಕತ್ಲಲ್ಲಿ, ಇನ್ನೊಬ್ಬ ಕುಡಿದ ಅಮಲ್ನಲ್ಲಿ ಯಾರನ್ನು ಹಾಳು ಮಾಡಿ ಇವಳನ್ನೇ ಅನುಭವಿಸಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. 3ನೇ ಅವನು ಇವಳನ್ನು ಸುಳ್ಳು ಮದುವೆ ಮಾಡಿಕೊಂಡು ನೆಗೆದುವಿದು ಹೋದ. ಆದ್ರೆ ಆತನ ತಂದೆ ತಾಯಿ ಮಾತ್ರ ಇವಳೇ ತಮ್ಮ ಸೊಸೆ ಅಂತ ತಿಳ್ಕೊಂಡಿದ್ದಾರೆ.
1: ಹಾಗಾದ್ರೆ ಇವರೆಲ್ಲ ಎಲ್ಲಿದ್ದಾರೆ?
0: ಒಬ್ಬ ಅಮೆರಿಕಾ, ಇನ್ನೊಬ್ಬ ಕಲ್ಕತ್ತಾ, 3ನೇ ಅವನ ತಂದೆ ತಾಯಿ ಪಂಜಾಬ್ನಲ್ಲಿದ್ದಾರೆ. ಅವರೆಲ್ಲರೂ ದೂರ ದೂರ ಇರೋದ್ರಿಂದಲೇ ನಾನೀಗ ಒಂದು ಪ್ಲಾನ್ ಹಾಕಿದ್ದೀನಿ.
1: ಏನ್ ಪ್ಲಾನು?
0: ಆ 3 ಜನರಿಂದ ಗೌರಿಗೆ ಒಂದು ಗಂಡು ಮಗು ಹುಟ್ಟಿದೆ.
1: ಮತ್ತೆ ಯಾರು ಅವ್ರ ಮೈನ ಮುಟ್ಟೇ ಇಲ್ಲ ಅಂತಂದೆ?
0: ನನ್ನ ಕಲ್ಪನೆಯಲ್ಲಿ ಹುಟ್ಟಿದೆ. ಮತ್ತೀಗ ಆ ಮಗುನ ನಾನೇ ಸಾಕ್ತಾ ಇದ್ದೀನಿ. ಅದಕ್ಕೆ ಆ 3 ಜನರಿಗೆ ಕಾಗದ ಬರೀತೀನಿ.
1: ಏನಂತ?
0: ಪ್ರೀತಿಯ ಇಂತಿಂಥವರೇ, ನೀವು ಯಾ ನಿಮ್ಮ ಚಿರಂಜೀವಿ, ನನ್ನ ತಂಗಿ ಗೌರಿಯ ಜೊತೆ ಸಂಬಂಧ ಬೆಳೆಸಿದ್ದರ ಪರಿಣಾಮವಾಗಿ ಗೌರಿ ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆದರೆ ಹೆರಿಗೆಯ ಸಮಯದಲ್ಲಿ ತುಂಬಾ ಕಷ್ಟವಾಗಿದ್ದರಿಂದ ನನ್ನ ತಂಗಿ ಹೆರಿಗೆಯಲ್ಲೇ ಸತ್ತು ಹೋದಳು. ಆದರೆ ಸಾಯೋಕ್ ಮುಂಚೆ ಅಣ್ಣನಾದ ನನ್ನನ್ನು ಕರೆಸಿ, ಅಣ್ಣ ಈ ಮಗುವಿನ ತಂದೆ ಇಂಥವ್ರು, ಅವ್ರ ಅಡ್ರೆಸ್ ಅನ್ನು ಕೊಡ್ತೀನಿ, ದಯವಿಟ್ಟು ಅವರಿಗೆ ಕಾಗದ ಬರೆದು ಈ ವಿಚಾರ ತಿಳಿಸು. ಇಷ್ಟವಾದಲ್ಲಿ ಅವರು ಬಂದು ಮಗುವನ್ನು ಕರ್ಕೊಂಡು ಹೋಗ್ಲಿ, ಬೇಡವಾದಲ್ಲಿ ಮಗುವನ್ನು ಅನಾಥಾಶ್ರಮಕ್ಕೆ ಸೇರಿಸು. ಆದ್ರೆ ಅಕಸ್ಮಾತ್ ಮಗು ಅವರಿಗೆ ಇಷ್ಟ ಇದ್ದು ಹೆಂಡತಿಗೋ ಸಮಾಜಕ್ಕೋ ಹೆದರಿ ಮಗುವನ್ನ ಅವ್ರು ಕರ್ಕೊಂಡು ಹೋಗೋಕ್ ಆಗೋದಿಲ್ಲ ಅಂತ ಹೇಳಿದ್ರೆ, ಆದ್ರೂ ತಿಂಗಳಿಗೆ 500 ಕಳಿಸ್ತೀನಿ ಅಂತ ಬರೆದ್ರೆ, ಅಣ್ಣ ಈ ನನ್ನ ಮಗು ನಿನ್ನ ಮಗು ಅಂತ ತಿಳಿದುಕೊಂಡು ಅದನ್ನು ಸಾಕ್ತಾ ಇರುವಂತ ಹೇಳಿ ಪ್ರಾಣ ಬಿಟ್ಲು. ಅಣ್ಣನಾದ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಬಂದಿದ್ದೀನಿ. ಆದ್ರೆ ಇನ್ ಮುಂದೆ ಏನು ಮಾಡ್ಬೇಕಂತ ನೀವು ಹೇಳ್ತಿರುವ ಹಾಗೆ ಮಾಡ್ಬೇಕೆಂದಿರುವ ಹಾಗೂ ನಿಮ್ಮ ಪತ್ರದ ಹಾದಿನೇ ಕಾಯುತ್ತಿರುವ ಗೌರಿ ಅಣ್ಣ ನಾನು.
1: ಅಕಸ್ಮಾತ್ ಅವ್ರ ಮಗುನ್ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ?
0: ಬರೋಕ್ ಮುಂಚೆ ಕಾಗದ ಬರೀರಿ ಅಂತ ಬರ್ದಿದ್ದೀನಿ. ಏನಾದ್ರೂ ಬಂದ್ಬಿಟ್ರೆ ಜಾಗ ಖಾಲಿ ಮಾಡ್ತೀನಿ.
1: ಮಗುನ ಅನಾಥಾಶ್ರಮಕ್ಕೆ ಸೇರಿಸು ಅಂತ ಕಾಗದ ಬರ್ದ್ರೆ?
0: ನನ್ನ ಪ್ಲಾನ್ ಫೇಲ್ ಆಯ್ತು ಅಂದ್ರೆ ಸುಮ್ಮನೆ ಇರ್ತೀನಿ. ಆದ್ರೆ ಅದೃಷ್ಟವಶಾತ್ ಬಾ ಇಲ್ಲ, ಕವರೇನಾದ್ರೂ ಮಗುವನ್ನು ನೀನೇ ಸಾಕ್ತಾ ಇರು, ಹಣ ನಾವು ಕಳಿಸ್ತಿರ್ತೀವಿ ಅಂತ ಹೇಳಿದ್ರೆ ಹುಟ್ಟದೇ ಇರೋ ಮಗುವಿನ ಹೆಸರು ಹೇಳಿಕೊಂಡು ಅವ್ರು ಕಳಿಸೋ ಹಣನ ತಿಂಗಳಾಗ ಹೊತ್ತಿಗೆ ಎಣಿಸ್ಕೊಂಡು ರಾಜನ ಹಾಗೆ ಜೀವನ ಮಾಡಬಹುದಲ್ವೇ?
1: ಏನ್ ತಲೆನೇ ಅಂದ್ರೆ
0: ಅದೃಷ್ಟ ಖುಲಾಯಿಸ್ತು ಅಂದ್ರೆ ರತ್ನಾಕರ ತಿಂಗಳಿಗೆ ಎಣಿಸಬಹುದು 3,000 ಪೋಸ್ಟಲ್ ಕ್ಲಿಯರೆನ್ಸ್ ಗೊತ್ತಾಯ್ತು. ಬರ್ಲ
1: ಹೋಗ್ಬಿಟ್ಟಾರಪ್ಪ ಮಹಾನುಭಾವ.
0: ಅಮ್ಮ ಗೌರಿ, ಈ ನನ್ನ ಯೋಜನೆ ಫಲಕಾರಿಯಾಗ್ಲಮ್ಮ. ಇಷ್ಟೊತ್ತಿಗೆ ನನ್ನ ಲೆಟರ್ಸ್ ತಲುಪಿರುತ್ತೆ.
2: ಗೌರಿ, ತನ್ನಿಂದ ನಿಮ್ಮ ಮಗು ಆಗೋಯ್ತಾ? ನಾನು ಎಂತ ತಪ್ಪು ಮಾಡ್ಬಿಟ್ಟೆ? ಇದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಆ ಮಗುವಿನ ಜವಾಬ್ದಾರಿ ನಾನು ತಗೊಳ್ತೀನಿ. ಆದ್ರೆ ಆ ಮಗುನ್ ನಾನು ಸಾಕಕ್ಕಾಗಲ್ವೇ? ನನಗೆ ಮದುವೆನ ಆಗಿಲ್ವೇ? ಮಾಡ್ಕೊಳ್ತೀನಿ. ನನ್ನ ಮಗುನ ಕಣ್ಣು ಮಗು ಅಂತ ತಿಳ್ಕೊಳ್ಳೋಂತವ್ಳನ್ನ ಹುಡುಕಿ ಮದುವೆ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಮಗು ಲಂಬೋದನ್ ಹತ್ರನೇ ಬೆಳೀಲಿ. ಅದಕ್ಕೆ ಖರ್ಚಾದ ಹಣ ನಾನು ಕಳಿಸ್ತೀನಿ.
3: ಸದ್ಯ ಚಂದ್ರ ಮೋಡಿ ತೀರ್ಕೊಂಡ್ಮೇಲೆ ನಮ್ಮ ವಂಶ ಹಾಳಾಗೋಯ್ತು ಅನ್ಕೊಂಡೆ. ಯಾಕೋ ನಮ್ಮ ವಂಶದ ಕುಡಿ ಚಿಗುರ್ಕೊಂತ ಸಂತೋಷ. ಅಯ್ಯೋ, ಈಗಲೂ ಎಲ್ಲಿ ಕರ್ಕೊಂಬರಕಾಗತ್ತೆ? ಇಲ್ಲಿ ಭಯೋತ್ಪಾದಕರ ಕಾಟ ಜಾಸ್ತಿ ಆಗಿದೆ. ಮೊನ್ನೆ ತಾನೆ ಕಾನ್ವೆಂಟ್ ಕೊಟ್ಟಿದ್ದ ಮಕ್ಕಳು ಬಸ್ ಮೇಲೆ ಬಾಂಬ್ ಬಿದ್ದು ಎಲ್ಲ ತಿರುಗಿ ಬಿಟ್ಟಿದ್ದಾರೆ. ಈಗ ಕರ್ಕೊಂಬರಕಾಗಲ್ಲ.
4: ನೋಡ್ಕೊಂಬರೋಣ.
3: ಓ, ಈಗ ಹೊರಗಡೆ ಎಲ್ಲಿ ಹೋಗಕ್ ಆಗಲ್ಲ ಕಣೆ. ಒಂದ್ ವೇಳೆ ನಿನ್ ಮೊಮ್ಮಗ ನೀನ್ ನೋಡ್ಲೇಬೇಕು ಅನ್ನೋದಾದ್ರೆ ನಾನು ಒಂದ್ ಪತ್ರ ಬರ್ತೀನಿ, ಫೋಟೋ ಕಳಿಸುತ್ತ. ಇಲ್ಲೆಲ್ಲ ತಣ್ಣಗಾದ್ಮೇಲೆ ಹೋಗಿ ನೋಡ್ಕೊಂಡ್ ಬಿಡೋಣ.
2: ಅಂತೂ ನನ್ಗೊಂದ್ ಗಂಡ ಮಗುನೇ ಆಯ್ತು. ಗೌರಿ, ಡೋಂಟ್ ವರಿ,

0: ನೀನು ಹೋಗ್ಬಿಟ್ಟೆ ಅಂತ ನಿನ್ನ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ ನಾನು ಬಿಡಲ್ಲ. ಏನು ಮಾಡ್ಲಿ, ನಾನು ಇಂಡಿಯಾದಲ್ಲಿ ಇದ್ದಿದ್ರೆ ಈಗ ಇಂದಿಗೆ ಮಗುನ ನೋಡ್ಕೊಂಡು ಬರ್ತಾ ಇದ್ದೆ.
1: ಓ,
0: ಈ ಪ್ರದೇಶಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಗೌರಿ, ಈಗಲೇ ನನ್ನ ಕಾಗದ ಬರೀತೀನಿ. ನನ್ನ ಮಗುನ ಚೆನ್ನಾಗಿ ಬೆಳೆಸಿ, ತಿಂಗಳಿಗೆ 500 ಅಲ್ಲ 1000 ಕಳಿಸ್ತೀನಿ ಅಂತ.
2: ನೋಡಿದ್ಯಾ ರತ್ನಾಕರ, ನನ್ನ ಪ್ಲಾನ್ ಸಕ್ಸಸ್. ನಾನು ತೋಡಿದ ಗುಂಡಿಗೆ 3 ಜನ ಬಕ್ರ ನನ್ನ ಮಕ್ಕಳು ಬಿದ್ದಾಯ್ತು.
1: ಏನಂತ ಕಾಗದ ಬರ್ದಿದ್ದಾರೆ?
2: 3 ಜನ ತಿಂಗಳಿಗೆ ಹಣ ಕಳಿಸ್ತಾರಂತೆ. ಅದಕ್ಕೆ ಅವ್ರ ನಂಬಿಕೆ ಬಲ ಮಾಡೋದಕ್ಕೆ ಮಗುಗೆ ಗಣೇಶ ಅಂತ ಹೆಸರಿಟ್ಟಿದ್ದೀನಿ ಅಂತ ಇನ್ನೊಂದು ಕಾಗದ ಹಾಕ್ತೀನಿ.
1: ಗಣೇಶ ಅಂತಾನೆ ಯಾಕೆ ಸಿಡ್ಬೇಕು?
2: ಆ ಗೌರಿ ಆ ಗಣೇಶನ 9 ತಿಂಗಳು ಹೊರಲಿಲ್ಲ ಹೆರಲಿಲ್ಲ, ಆದ್ರೂ ಗಣೇಶ ಗೌರಿ ಸುತ ತಾನೆ. ಹಾಗೆ ನಮ್ಮ ಗೌರಿ ಕನ್ಯೆಯಾಗಿ ಹುಟ್ಟಿದ್ಲು, ಕನ್ಯೆಯಾಗಿ ಸತ್ತಳು. ಆದ್ರೂ ಈಕೆಗೆ ನಾನೊಂದು ಮಗು ಸೃಷ್ಟಿಸಲಿಲ್ಲವೇ, ಅದಕ್ಕೆ ಆ ಮಗುವಿನ ಹೆಸರು ಗಣೇಶ.
1: ಲಂಬೋದ್ರ
2: ಏನ್ ಪುಟ್ಟಮ್ಮಜ್ಜಿ,
1: ನಾಳೆ ನಮ್ಮಮ್ಮಗೆ ತೊಟ್ಟು ಶಾಸ್ತ್ರ ಮಾಡ್ತಾರೆ, ನೀವಿಬ್ರು ನಮ್ಮ ಮನೆ ಊಟಕ್ಕೆ ಬರ್ಬೇಕು.
2: ಖಂಡಿತ. ವಿಡಿಯೋ ಮಾಡಿಸ್ತಿದ್ದೀರಾ?
1: ಈಗ ಅದೇ ತಾನೇ ಹೆಚ್ಚಾರಿಕೆ ಮಾಡಿಸ್ತಾ ಇದ್ದಾರೆ.
2: ಅಂದ್ಮೇಲೆ ನಿಮ್ಮ ಫಂಕ್ಷನ್ ಮುಗಿಯೋವರೆಗೂ ನಾನು ತೊಟ್ಟಿಲ್ ಪಕ್ಕದಲ್ಲೇ ನಿಂತ್ಕೊಂಡ್ ಬಿಡ್ತೀನಿ, ನೀವೇನು ತಿಳ್ಕೊಳ್ದೆ ಇದ್ರೆ.
1: ತುಂಬಾ ಸಂತೋಷನಪ್ಪ, ನಾನ್ ಬರ್ತೀನಿ.
2: ಬನ್ನಿ.
3: ಇದ್ರಲ್ಲಿ ಏನೋ ಗಮ್ಮತ್ತಿರೋ ಹಾಗಿದೆ.
2: ಯಾವ್ದ್ರಲ್ಲಿ?
3: ಫಂಕ್ಷನ್ ನಲ್ಲಿ ವಿಡಿಯೋ ಮಾಡಿಸ್ತೀರಾ ಅಂತ ಕೇಳಿದ್ರಲ್ಲಿ.
2: ಅದೇ ವಿಡಿಯೋ ಕ್ಯಾಸೆಟ್ 3 ಕಾಪಿ ಮಾಡಿಸ್ತೀನಿ. ನಿಮ್ಮ ಮಗುಗೆ ತೊಟ್ಟಲು ಶಾಸ್ತ್ರ ಮಾಡಿಸಿದ್ದೀನಿ ಅಂತ ಕಾಗದ ಬರೆದು 3 ಕ್ಯಾಸೆಟ್ಗಳನ್ನ 3 ಜನ ಕಳ್ಸಿಕೊಡ್ತೀನಿ. ಆಗ ಬಕ್ರಾಗಳು ಹೇಗಿದೆ ನಿಮ್ಮ ಮಗು?
0: ತುಂಬಾ ಚೆನ್ನಾಗಿದ್ದಾನೆ.
2: ಎಂ ಗಣೇಶ?
0: ಎಂ ಗಣೇಶ್ ಅಂತ ಹೆಸರಿಟ್ಟಿದ್ದೀರಾ? ಎಂ ಅಂದ್ರೆ ಮಧುಸೂದನ, ಮಧು ಮಗ ಗಣೇಶ. ಬ್ಯೂಟಿಫುಲ್, ಬ್ಯೂಟಿಫುಲ್. ಅಯ್ಯೋ ನನ್ನ ಕರುಳಿನ ಕುಡಿಯೇ.
2: ನಿಮ್ಮ ಮಗ ಎ ಗಣೇಶ.
0: ಎ ಗಣೇಶ್ ಅಂದ್ರೆ ಆನಂದ್ ರಾವ್ ಗಣೇಶ್. ಸೂಪರ್, ಸೂಪರ್.
2: ಹೇಗಿದೆ ನಿಮ್ಮ ಮೊಮ್ಮಗು?
4: ಮಗು ಒಂದು ಬೆಣ್ಣೆ ಕೃಷ್ಣ ಥರ ಇದೆ ಅಲ್ವೇನ್ರಿ?
5: ಹೌದೌದು, ಆದ್ರೆ ಗಣೇಶ ಅನ್ನೋ ಹೆಸರು ಚೆನ್ನಾಗಿಲ್ಲ.
4: ಈ ಸಲ ದುಡ್ಡು ಕಳಿಸೋವಾಗ ಚಂದ್ರಮೌಳಿ ಅಂತ ಹೆಸರು ಬದಲಾಯಿಸುವಂತ ಕಾಗದ ಬರೆದ್ಬಿಡಿ.
5: ಈಗಲೇ ಬರುತ್ತೀನಿ.
2: ಇಡ್ತೀನಿ ಇಡ್ತೀನಿ. ಚಂದ್ರಮೌಳಿನ ಯಾಕೆ, ಸೂರ್ಯಮೌಳಿ ಅಂತ ಬೇಕಾದ್ರೂ ಇಡ್ತೀನಿ. ನಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ಬೇಕು. ಹುಟ್ಟದೇ ಇರೋ ಮಗುಗೆ ಯಾವ ಹೆಸರಿಟ್ರೆ ಏನಂತೆ? ಒಟ್ಟಿನಲ್ಲಿ ತಿಂಗಳಾಗೋ ಹೊತ್ತಿಗೆ ಎಣಿಸ್ಕೊಂಡ್ರೆ ಸಾಕು. ಹಲೋ,
6: ನಾನು ರೀ ಸರ್ಸು ಮಾತಾಡ್ತಾ ಇದ್ದೀನಿ.
2: ಹಾ, ಏನ್ ಸರ್ಸು?
6: ನಿಮ್ಗೊಂದ್ ಕಾಗದ ಬಂದಿದೆ.
2: ಯಾರಿಂದ?
6: ಯಾರೋ ಆನಂದ್ ರಾವ್ ಅಂತೆ.
2: ಓದಿದ್ಯಾ?
6: ಹ್ಮ್, ಓದ್ದೆ. ಆನಂದ್ ರಾವ್ ಅವ್ರ ಮಗ ಗಣೇಶನ್ ನೋಡಕ್ಕೆ ನಾಳೆ ಬೆಳಿಗ್ಗೆ ಬರ್ತಿದಾರಂತೆ. ಹುಡುಗನ್ನ ಏರ್ಪೋರ್ಟ್ ಕರ್ಕೊಂಡ್ ಬನ್ನಿ ಅಂತ ಬರ್ದಿದ್ದಾರೆ. ಹಲೋ, ಹಲೋ, ಯಾಕ್ರಿ ಏನೋ ಮಾತಾಡ್ತಾನೆ ಇಲ್ಲ?
2: ಅದು ನಾಳೆ ಮನೆ ಬರ್ತೀನಿ. ಸರ್ಸು, ಸರ್ಸು, ಆ ಲೆಟರ್ ಕೊಡು.
6: ಈ ಆನಂದ್ ರಾಯರ್ ಯಾರು? ಈ ಗಣೇಶ ಯಾರು? ಗಣೇಶನ್ ಕರ್ಕೊಂಡು ನೀವ್ ಯಾಕೆ ಏರ್ಪೋರ್ಟ್ಗೆ ಹೋಗ್ಬೇಕು?
2: ಅದೆಲ್ಲ ನಿಂಗೆ ಅರ್ಥವಾಗಲ್ಲ ಬಿಡು.
6: ಅಂದ್ರೆ ಇಷ್ಟು ವರ್ಷಗಳಿಂದ ಅವನನ್ನ ಬೆಳೆಸ್ತಿದ್ದೀರಾ ಅಂತ ಬರ್ದಿದ್ದಾರೆ. ಯಾರನ್ನ ಬೆಳೆಸ್ತಿದ್ದೀರಾ ನೀವು?
2: ಗಣೇಶನ್ನ.
6: ಗಣೇಶ ಯಾರು?
2: ಆನಂದ್ ರಾವ್ ಮಗ.
6: ಆನಂದ್ ರಾವ್ ಯಾರು?
2: ಗಣೇಶನ ಅಪ್ಪ.
6: ಅರೆ, ಗಣೇಶನ ಅಪ್ಪ ಇದ್ಕೊಂಡು ನೀವ್ ಯಾಕ್ರಿ ಅವನನ್ನ ಬೆಳೆಸ್ತಿದ್ದೀರಾ?
2: ಗೌರಿಗೋಸ್ಕರ.
6: ಗೌರಿ ಯಾರು?
2: ಗಣೇಶನ ಅಮ್ಮ.
6: ಗಣೇಶ ಯಾರು?
2: ಗೌರಿ ಮಗ.
6: ಯೋ, ಗೌರಿ ಯಾರ್ರಿ?
2: ಹೇಳದ್ನಲ್ಲ, ಗಣೇಶನ ಅಮ್ಮ.
6: ಓ, ಆನಂದ್ ರಾಯರು ಗೌರಿ ಗಂಡ ಹೆಂಡತಿನ?
2: ಅಲ್ಲ ಅಲ್ಲ.
6: ಮತ್ತೆ ಆನಂದ್ ರಾಯರು ಗೌರಿ ಗಂಡ ಹೆಂಡತಿನ ಅಲ್ಲ, ಗಣೇಶ ಮಾತ್ರ ಗೌರಿಗೂ ಮಗ ಆನಂದ್ ರಾಯರಿಗೂ ಮಗ. ಇದು ಹೇಗ್ರಿ ಸಾಧ್ಯ? ಓಹೋ, ಅವ್ರಿಬ್ರು ಮಧ್ಯೆ ನಡಿಬಾರದ್ದೇನಾದ್ರೂ ನಡೆದಿತ್ತಾ?
2: ಛೇ, ಪಾಪ ಗೌರಿ ಅಂತವಳಲ್ಲ.
6: ಅಯ್ಯೋ, ತಲೆ ಚಿಟ್ ಹಿಡಿಸ್ತಾ ಇದೀರಲ್ರಿ, ಹಾಳಾಗೋಗ್ಲಿ. ಆ ಗಣೇಶ ಎಲ್ಲಿದ್ದಾನೆ ಅದನ್ನಾದ್ರೂ ಹೇಳಿ.
2: ಸಿಕ್ಕಿದ್ ಕೂಡ ಹೇಳ್ತೇನೆ.
6: ಅಂದ್ರೆ ಅವನು ಎಲ್ಲಿದ್ದಾನೆ ಅಂತಾನೋ ಗೊತ್ತಿಲ್ವ ನಿಮ್ಗೆ?
2: ಗೊತ್ತಾಯ್ತು.
6: ಎಲ್ಲಿ?
7: ಓ, ಬನ್ನಿ ಮಿಸ್ಟರ್ ಲಂಬೋದರ್, ಬನ್ನಿ. ನಿಮ್ ಅಂಗಡಿ ತಗೊಂಡ್ ಬಟ್ಟೆಗಳಿಗೆ ಇನ್ನೂ ಚೆಕ್ ರೆಡಿ ಆಗಿಲ್ಲ, ಕಳಿಸ್ತೇನೆ.
2: ಛೇ ಛೇ, ನಾನು ಅದಕ್ಕೆ ಬರ್ಲಿಲ್ಲ.
7: ಮತ್ತೆ
2: ನನಗೆ ಒಬ್ಬ ಚಿಕ್ಕ ಹುಡುಗ ಬೇಕಾಗಿತ್ತು.
7: ಓ, ಬನ್ನಿ ಕೂತ್ಕೊಳ್ಳಿ. ಮದುವೆಯಾಗಿ ಇಷ್ಟು ವರ್ಷವಾದ್ರೆ ಮಕ್ಕಳಾಗಿಲ್ಲ ಅಂತಾರ?
2: ದತ್ತು ತಗೊಳ್ಳೋಕೆ

0: ನಾನು ಇಲ್ಲಿಗೆ ಬಂದಿಲ್ಲ.
1: ಮತ್ತೆ ಹುಡುಗ ಯಾಕೆ?
0: ನೋಡಿ, ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಮ್ಮ ನೆಂಟರೊಬ್ರು ಅವ್ರ ಮಗುನ ನೋಡ್ಕೊಳ್ಳೋಕೆ ಅಂತ ನನ್ನ ಹತ್ರ ಬಿಟ್ಟು ಫಾರಿನಿಗೆ ಹೋದ್ರು. ಈಗ 5 ವರ್ಷದ ನಂತರ ಬರ್ತಿದ್ದಾರೆ. ಅದ್ರ ಮಧ್ಯ ಅವ್ರ ಮಗು ಕಾಯಿಲೆ ಬಂದು ಸತ್ತೋಯ್ತು. ಮೊದಲೇ ಅವ್ರ ಹಾರ್ಟ್ ಪೇಷಂಟ್. ಹೇಳಿದ್ರೆ ಏನಾಗುತ್ತೋ ಅಂತ ವಿಷಯ ಅವರಿಗೆ ಹೇಳಲಿಲ್ಲ. ಈಗ ಒಂದ್ ಸ್ವಲ್ಪ ದಿವಸ ಅವ್ರು ಬಂದಿರ್ತಾರಂತೆ. ಅವ್ರಿಲ್ಲಿ ಬಂದಿರುವಾಗ ನಿಮ್ಮ ಅನಾಥಾಶ್ರಮದ ಹುಡುಗನ್ನ ಇವನೇ ನಿಮ್ಮ ಮಗ ಅಂತ ತೋರಿಸೋಣ ಅನ್ಕೊಂಡೆ.
1: ಅವ್ರ ಹುಡುಗನ್ನ ಕರ್ಕೊಂಡು ಹೊರಟೋಗ್ತೀನಿ ಅಂದ್ರೆ?
0: ಡೋಂಟ್ ವರಿ, ಅಂತ ಪ್ರಸಂಗ ಬಂದ್ರೆ ನಿಮ್ಮ ಅನಾಥಾಶ್ರಮದ ರೂಲ್ಸ್ ಪ್ರಕಾರ ಹುಡುಗನ್ನ ದತ್ತು ತಗೊಂಡೇ ಕಳಿಸ್ಕೊಡೋದು. ಹುಡುಗರಿಗೆ ಒಂದು ಆಶ್ರಯ ಸಿಕ್ಕಾಗ ಆಗ್ತದೆ, ಒಬ್ಬ ಹಾರ್ಟ್ ಪೇಷಂಟ್ ಪ್ರಾಣನ ಉಳಿಸಿದಾಗ ಆಗ್ತದೆ. ಇದನ್ನ
1: ಬೇಡಿ ಬೇಡಿ,
0: ಪರವಾಗಿಲ್ಲ, ಹೇಳಿ ತಗೊಳ್ಳಿ.
1: ಕಾರಣ ಏನು ಒಳ್ಳೇದೆ, ಆದ್ರೆ ಇದರಿಂದ ನನ್ ಕುತ್ತಿಗೆಗೆ ಏನು ಕಣ್ಕೆ ಬರೋದಿರುತ್ತಾನೆ?
0: ಖಂಡಿತ ಇಲ್ಲ, ಬೇಕಾದ್ರೆ ನಾನು ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೇನೆ.
1: ಸರಿ, ಚೂಟಿ ಆಗಿರೋ ಹುಡುಗರನ್ನೇ ತೋರಿಸ್ತೀನಿ, ನಿಮ್ಗೆ ಯಾರು ಬೇಕೋ ಅವ್ನು ಕರ್ಕೊಂಡು.
0: ಆಯ್ತು.
2: ಚಂದ್ರು,
3: ಚಂದ್ರಮೌಳಿ,
2: ಚಂದ್ರಪುಟ್ಟ,
3: ಚಂದ್ರಮೌಳಿ,
4: ಯಾರೇ ನೀವು, ಯಾಕೆ ಹಿಂಗ್ ಮುಗ್ತಾ ಇದೀರಾ?
3: ನಮ್ ಚಂದ್ರು ಇಲ್ಲಮ್ಮ.
4: ಚಂದ್ರು? ಯಾವ ಚಂದ್ರು?
2: ನಮ್ ಮೌಳಿ.
4: ನೋಡಿ, ಇಲ್ಲಿ ಯಾವ ಮೌಳಿನೂ ಇಲ್ಲ, ಮೂಳೆನೂ ಇಲ್ಲ. ಯಾರೇ ನೀವು?
3: ಚಂದ್ರಮೌಳಿ ಇದಾನಲ್ಲ, ಅವ್ರ ತಾತ ಅಜ್ಜಿ.
4: ಅಚ್ಚರಿ, ಚಂದ್ರಮೌಳಿ ಯಾರು?
2: ನಮ್ಮಮ್ಮಗ.
4: ಅರೆ, ನಿಮ್ಮ ಮಗ ನಮ್ಮನೇಲಿ ಯಾಕ್ರಿ ಇರ್ತಾನೆ?
3: ಚೆನ್ನಾಗಿ ಹೇಳಿದ್ರಿ, ಇದು ಲಂಬೋದನ್ ಮನೆ ತಾನೇ?
4: ಹೌದು.
3: ಲಂಬೋದು ಎಲ್ಲಮ್ಮ?
4: ಯಾರು ಆನಂದ್ ರಾಯ ಅಂತೆ, ನಿಮ್ ತರನೇ ಹುಚ್ಚುಚ್ಚಾಗಿ ಲೆಟರ್ ಬರ್ದಿದ್ದ. ನನ್ ಮಗ ಗಣೇಶನ್ ಕರ್ಕೊಂಡು ಏರ್ಪೋರ್ಟ್ ಬಾ ಅಂತ, ಆಮೇಲೆ ಅದ್ ಎಲ್ಲಿಂದ ಒಂದ್ ಹುಡುಗನ್ ಹಿಡ್ಕೊಂಡ್ ಬಂದು ಅವನ ಹತ್ರ ಕರ್ಕೊಂಡು ಹೋಗಿದ್ದಾರೆ.
3: ಹೌದಾ ವಿಶಾಲಾಕ್ಷಿ? ಇದರಲ್ಲಿ ಏನೋ ವಿಷಯ ಅಡಗಿದೆ. ಲಂಬೋದ್ರ ಇಲ್ಲಿಗೆ ಬರೋವರೆಗೂ ಈ ಮನೆಯಿಂದ ಜಾಗ ಖಾಲಿ ಮಾಡೋದೇ ಬೇಡ, ಕೂತ್ಕೋ.
4: ಸತ್ಯ, ಅಂತೂ ಬಂದ್ರಲ್ಲ, ಎಲ್ ರಾತ್ರಿ ಪೂರ್ತಿ ಆನಂದ್ ರಾಯನ್ ಜೊತೆಲೇ ಇರ್ತಿರೋ ಅನ್ಕೊಂಡಿದ್ದೆ.
0: ಯಾಕೆ ಇವತ್ತು ಇಷ್ಟು ಬೇಜಾರಲ್ಲಿದ್ದೀಯಾ? ಇದು ಯಾರ ಕಾರ್?
4: ಅದ್ ಯಾವ್ದೋ 2 ಶನಿಗಳು ಬಂದು ಕೂತಿವೆ, ಪೂರ್ಣಾನಂದ್ ರಾಯ ಅಂತೆ, ವಿಶಾಲಾಕ್ಷಿ ಅಂತೆ.
0: ಅವರು ಇವತ್ತೇ ಬಂದು ಒಕ್ಕರಿಸಿದ್ದಾರ?
4: ಬರೀ ಒಕ್ಕರಿಸೋದೇನ್ ಬಂತು, ಚಂದ್ರಮೌಳಿ ಚಂದ್ರಮೌಳಿ ಅಂತ ನನ್ನ ತಲೆ ಚಿತ್ತಿಡಿಸ್ತಿದ್ದಾರೆ.
0: ಅದಕ್ಕೆ ನೀನೇನ್ ಹೇಳಿದ್ಯೇ?
4: ಗಂಟೆಗೊಬ್ಬೊಬ್ರು ಹಾಗೆ ಬಂದು ಒಬ್ಬ ನಮ್ ಗಣೇಶನ್ ಕರ್ಕೊಂಡ್ ಬಾ, ಇನ್ನೊಬ್ಬ ನಮ್ ಚಂದ್ರಮೌಳಿನ್ ತೋರ್ಸು ಅಂತಂದ್ರೆ 16 ಜನ ಮಕ್ಳನ್ ಸಾಕೊಂಡಿರೋದಕ್ಕೆ ಇದೇನ ಅನಾಥಾಶ್ರಮನ ಅಂತ ಚೆನ್ನಾಗ್ ಬೈದ್ಬಿಟ್ಟೆ.
0: ಅಂತೂ ಇರೋ ಸತ್ಯನ ಚಾಚು ತಪ್ಪದೆ ಹೇಳ್ಬಿಟ್ಟಿದ್ಯ ಅನ್ನು.
4: ಹಾಗಾದ್ರೂ ಹೋಗ್ತಾರೇನೋ ಅಂತ ನೋಡಿದ್ರೆ ಹೋಗ್ಲಿಲ್ವೇ?
0: ಅಯ್ಯೋ ದೇವ್ರೆ,
3: ನಮ್ಮದ್ರು ಬಂದ್ರು ಕಣೆ. ನಮಸ್ಕಾರ.
0: ನಮಸ್ಕಾರ.
3: ನಾನು ಪೂರ್ಣಾನಂದ ರಾಯ್, ನನ್ನ ಶ್ರೀಮತಿ ವಿಶಾಲಾಕ್ಷಿ.
0: ನಮಸ್ಕಾರ. ಇಲ್ಲೇ ಕೂತ್ಕೊಂಡ್ರೆ ಹೋಗ್ಬರೋ, ಬನ್ನಿ ಬನ್ನಿ. ಯಾವಾಗ ಬಂದ್ರಿ?
3: ಮಧ್ಯಾಹ್ನ.
0: ಕೂತ್ಕೊಳ್ಳಿ ಚಂದ್ರಮೌಳಿ. ಇವರೇ ಕಣಯ್ಯ ನಿಮ್ಮ ಅಜ್ಜಿ ತಾತ?
5: ಬಾರಿ ಬರಿ ಬಾರಿ.
6: ನಾನ್ ಬರಲ್ಲ, ನಂಗೆ ನಿಮ್ಮ ಕೋಪ ಬಂದಿದೆ.
3: ಲಂಬೋದ್ರ ಅವ್ರೆ, ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ ಬಿಡಿ, ಯಾಕೆಂದ್ರೆ ನಾವ್ ಈಗಾಗಲೇ ರೂಮ್ ಬುಕ್ ಮಾಡ್ಕೊಂಡ್ ಬಂದ್ಬಿಟ್ಟಿವಿ, ಚಂದ್ರಮೌಳಿನೂ ಅಲ್ಲೇ ಇರ್ಸ್ಕೊಂಡು.
0: ಆಯ್ತು ಆಯ್ತು.
1: ಪೂರ್ಣಾನಂದ ರಾವ್ ಸರ್, ನಿಮ್ ರೂಮ್ ನಂಬರ್ 106.
3: ಲಂಬೋದ್ರ ಅವ್ರೆ, ಏನಾಯ್ತು?
0: 5-star ಹೋಟೆಲ್ ಅಲ್ವಾ, ಮೋಸಾಕ್ ಸ್ವಲ್ಪ ಜಾಸ್ತಿ ಸ್ಮೂತ್ ಆಗಿದೆ, ಜಾರ್ ಬಿಟ್ಟೆ. ಕೇಕ್ ಕೊಡೆ. ಇನ್ನೇನು, ಎಲ್ಲಾ ಗ್ರಹಗಳು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿವೆ. 102, 104, 106.
6: ಡೋಂಟ್ ವರಿ ಅಂಕಲ್, ನಾನಿದ್ದೀನಿ, ಇಷ್ಟಾಗ ಇದ್ದೇ ಇದೆಯಲ್ಲ, ನಾನು ಯಾವಾಗ ಮ್ಯಾನೇಜ್ ಮಾಡ್ತೀನಿ, ನಾಳೆ ನೋಡ್ತಾ ಇರಿ.
7: ಮೇ ಐ ಹೆಲ್ಪ್ ಯು?
8: ಥ್ಯಾಂಕ್ ಯು. ಯುವರ್ ಗುಡ್ ನೇಮ್ ಪ್ಲೀಸ್?
7: ಐ ಆಮ್ ಆನಂದ ರಾವ್.
8: ಐ ಆಮ್ ಮಧುಸೂದನ್.
7: ನೈಸ್ ಮೀಟಿಂಗ್ ಯು.
8: ಪ್ಲೆಜರ್ ಇಸ್ ಮೈ.
7: ನೀವು ಇಲ್ಲೇ ಹೇಳ್ಕೊಂಡಿದ್ದೀರಾ?
8: ಎಸ್ ಎಸ್, 104 ಅಲ್ಲಿ ಇದ್ದೀನಿ.
7: ಹೌದಾ? ನಾನು 102 ನಲ್ಲಿ ಇದ್ದೀನಿ. ಏನ್ ಬಿಸ್ನೆಸ್ ಟ್ರಿಪ್?
8: ನೋನೋ, ನನ್ನ ಮಗನ್ ನೋಡ್ಕೊಂಡು ಹೋಗೋಣ ಅಂತ ಕಲ್ಕತ್ತಾಯಿಂದ ಬಂದಿದ್ದೀನಿ.
7: ಹೌದಾ? ನಾನು ಅಷ್ಟೇ, ನನ್ನ ಮಗನ್ ನೋಡ್ಕೊಂಡು ಹೋಗೋಣ ಅಂತ ವಾಷಿಂಗ್ಟನ್ ಇಂದ ಬಂದಿದ್ದೀನಿ.
8: ಹೌ ನೈಸ್. ನಿಮ್ ಮಗ ಇಲ್ಲೇ ಓದ್ತಾ ಇದ್ದಾನ?
7: ಹೌದು, ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲ್ ನಲ್ಲಿ.
8: ಅರೆ, ನನ್ ಮಗನ ಅಲ್ಲೇ ಓದ್ತಾ ಇರೋದು?
7: ಹೌದಾ? ನನ್ ಮಗ ಫಸ್ಟ್ ಸ್ಟ್ಯಾಂಡರ್ಡ್?
8: ಅಯ್ಯೋ, ನನ್ ಮಗನು ಫಸ್ಟ್ ಸ್ಟ್ಯಾಂಡರ್ಡ್.
7: ನಿಮ್ ಮಗನ ಹೆಸರು
8: ಎ ಗಣೇಶ್ ಅಂತ?
7: ಅಯ್ಯೋ, ನನ್ ಮಗನ ಹೆಸರು ಎಂ ಗಣೇಶ್. ಇಬ್ಬರು ಮಕ್ಕಳ ಹೆಸರು ಒಂದೇ, ಇನಿಷಿಯಲ್ ಮಾತ್ರ ಚೇಂಜ್. ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು.
8: ಮೇಬಿ.
7: ಎನಿ ಹೌ, ಈಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿ.
8: ಎಸ್ ಎಸ್, ಯು ಆರ್ ರೈಟ್.
7: ನೀವು ಒಂದ್ಸಲ ನನ್ ಮಗನ್ ಮೀಟ್ ಮಾಡ್ಬೇಕು.
8: ನೀವು ಅಷ್ಟೇ, ನನ್ ಮಗನ್ ನಾವ್ ಒಂದ್ಸಾರ್ತಿ ಮೀಟ್ ಮಾಡ್ಲೇಬೇಕು. ಸಚ್ ಎ ಲವ್ಲಿ ಬಾಯ್.
7: ಸರಿ, ಹಾಗಾದ್ರೆ ನಿಮ್ ಮಗನ್ನ ಯಾವಾಗ ಮೀಟ್ ಮಾಡ್ತೀರಾ?
8: ಯಾವಾಗ? ನಾಳೆ 12:30 ಫ್ಲೈಟ್ಗೆ ನಾನ್ ಕಲ್ಕಟ್ಟಾಗ ಹೊರಟಿದ್ದೀನಿ. ಹಾಳಾದ ಒಂದ್ 12 ಗಂಟೆವರೆಗೂ ಇನ್ಸ್ಪೆಕ್ಷನ್ ಅಂತೆ. ಯಾವಾಗ ಮೀಟ್ ಮಾಡಿಸೋದು?
7: ನನ್ನ ಮಗನ್ನು ಅದೇ ಕೇಸು. ನಾನು 1:30 ಫ್ಲೈಟ್ ಹೋಗ್ತಾ ಇದ್ದೀನಿ, ಅವನಲ್ಲಿ ಬರೋದಕ್ಕೆ 12:30 ಆಗುತ್ತೆ.
8: ನೀವು ಇಲ್ಲಿರೋದಿಲ್ಲ. ಓಕೆ, ಕಾಲ ಕೂಡ್ದಾಗ ಮೀಟ್ ಮಾಡಿಸಿದ್ರೆ ಆಯ್ತು.
9: ನಿಮ್ಗೆ ಫೋನ್ ಬಂದಿದೆ.
7: ಫೋನಾ? ಐ ಲೆಟ್ ಇನ್ ದ ಫೋನ್.
8: ನಾನ್ ಬಾರ್ ಅಲ್ಲಿ ಇರ್ತೀನಿ, ಟೈಮ್ ಆದ್ರೆ.
7: ಓಕೆ ಓಕೆ,
0: ಬನ್ನಿ ಬನ್ನಿ.

0: ಏನು ಮರ್ಯಾ?
1: ಅಜ್ಜಿ ಅಜ್ಜಿ,
2: ಏನು ಪುಟ್ಟ?
1: ನಂಗೆ ಐಸ್ ಕ್ರೀಮ್ ಬೇಕು.
2: ಐಸ್ ಕ್ರೀಮ್ ಬೇಕಾ ನಿಂಗೆ? ಚಂದ್ರಮೌಳಿನೂ ಹೀಗೆ ಅಲ್ವಾ, ಚಿಕ್ಕವನಿದ್ದಾಗ ಐಸ್ ಕ್ರೀಮ್ ಕೊಡಿಸು ಐಸ್ ಕ್ರೀಮ್ ಕೊಡಿಸು ಅಂತ ಪೀರಿಸ್ತಿದ್ದ. ಓ ನನ್ ಬಂಗಾರ.

0: ಲೇ ಮಧು, ಮಧು ನಿಮ್ ಪರಿಚಯನ?
1: ಒಳ್ಳೆ ಮಾತು ಹೇಳಿದ್ರಿ, ನನ್ನ ಮಗನ್ ಕ್ಲೋಸ್ ಫ್ರೆಂಡ್ ಅಲ್ವಾ? ಲೇ ಅಲ್ಲಾಕಿದ್ದಿ, ಇಲ್ಲೇ ಬರ ಬಾ. ಏನವದ ಚೆನ್ನಾಗಿದ್ದೀಯನ? ಕೂತ್ಕೊಳ. ಇವನು ನಮ್ಮಮ್ಮಗ ಕಡು.
2: ಹಾಯ್ ಅಂಕಲ್.
1: ಏನು ಹಾಗ ನೋಡ್ತಾ ಇದ್ದೀಯಾ? ನಮ್ ಚಂದ್ರಮೌಳಿ ಮಗ ಕಣ, ಅವತ್ತರು ಇಲ್ಲ.
3: ಲಂಬೋದರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು.
4: ಶೂರ್.
3: ಕಡೆ ಬರ್ತೀರಾ?
4: ಏನ್ರಿ ಏನ್ರಿ ಇದು?
5: ಏನ್ ಸರ್? ಯಾವ್ದು ಸರ್?
3: ಅಲ್ಲ, ನನ್ನ ಎದುರಿಗೆ ನನ್ ಮಗನ ಅವರು ತಮ್ಮ ಮಗ ಅಂತಿದ್ದಾರೆ, ನನಗೆ ಎಷ್ಟು ಎಷ್ಟು ಸಂಕಟ ಆಗ್ತಿದೆ.
5: ಅದ್ರ ಹತ್ತರಷ್ಟು ಸಂಕಟ ನನಗಾಗ್ತಿದೆ ಮಿಸ್ಟರ್ ಮಧುಸೂದನ್. ಆದ್ರೆ ನಮ್ಮ ವಂಶದ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋಕೆ ನಾನು ಈ ನಾಟಕ ಆಡ್ಲೇಬೇಕಾಗಿದೆ.
3: ನಾಟಕ ಯಾಕೆ ಆಡ್ಬೇಕು?
5: ಇನ್ನೇನ್ ಸರ್ ಮಾಡೋದು? ಗೌರಿಗೂ ಚಂದ್ರಮೌಳಿಗೂ ನಡೆದ ಮದುವೆ ಸುಳ್ಳು ಮದುವೆ ಅಂತ ಗೊತ್ತಿಲ್ಲದ ಅವರು ಗೌರಿ ಹುಟ್ಟಿದ ಮಗು ಚಂದ್ರಮೌಳಿ ಮಗು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಆಗಾಗ ಬಂದು ನಮ್ಮ ಮೊಮ್ಮಗನ್ ನಂಬ್ಕೊಡಿ, ನಮ್ಮ ಮೊಮ್ಮಗನ್ ನಂಬ್ಕೊಡಿ ಅಂತ ನನ್ನನ್ನು ಗೋಳೋಯ್ ಕೂತಿರ್ತಾರೆ.
3: ಅವ್ರಿಗೆ ನೇರವಾಗಿ ಹೇಳ್ಬಿಡುತ್ತಾನೆ, ಇದು ನಿಮ್ಮ ಮಗು ಅಲ್ಲ ಅಂತ.
5: ಇನ್ಯಾರ್ದು ಅಂತ ಕೇಳಿದ್ರೆ ಏನ್ ಸರ್ ಹೇಳಿ? ಗೌರಿ ಫಸ್ಟ್ ನೈಟಿಗೆ ಅಂತ ರೂಮ್ ಅಲ್ಲಿ ಮಲ್ಕೊಂಡಿರುವಾಗ ನಿಮ್ಮ ಮಗ ಚಂದ್ರಮೌಳಿಯ ಸ್ನೇಹಿತ ಮಧುಸೂದನ್ ಬಂದು ಅವಳನ್ನು ರೇಪ್ ಮಾಡಿ ಹುಟ್ಟಿದ ಮಗು ಅಂತ ಹೇಳಕ್ ಆಗತ್ತಾ ಸರ್? ಹೇಳ ಸರ್.
6: ಯಾಕೆ ಸರ್ ಸುಮ್ಮನಾದ್ರಿ? ಹೇಳಿ ಸರ್. ನನ್ನ ತಂಗಿ ಮಾನ, ನಿಮ್ಮ ಮಾನ, ನಮ್ಮ ವಂಶದ ಮಾನ ಕಾಪಾಡೋಕ್ಕೋಸ್ಕರ, ಆ ಮುದಿ ದಂಪತಿಗಳ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ಈ ನಾಟಕ ಆಡ್ತಾ ಇದ್ದೇನೆ. ಪಾಪ ಆ ಮಗು ಕೂಡ ಈ ನಾಟಕ ಆಡ್ಬೇಕಾಗಿ ಬಂದಿದೆಯಲ್ಲ ಸರ್. ಅಲ್ಲ ಸರ್, ಅವ್ರ ಮುಂದೆ ನಿಮ್ಮನ್ನ ಅಂಕಲ್ ಅಂತ ಅನ್ಬೇಕಾದ್ರೆ ಆ ಮಗುಗೆ ಎಷ್ಟು ಸಂಕಟ ಆಗಿರ್ಬೇಕು. ಅದಕ್ಕೆ ಇನ್ಮೇಲೆ ನಾಟಕ ಬೇಡ ಸರ್. ನಾನು ಅವ್ರ ಮುಂದೆ ಹೇಳ್ಬಿಡ್ತೀನಿ ಸರ್, ಇದು ನಿಮ್ಮ ಮೊಮ್ಮಗು ಅಲ್ಲ, ಇದು ನಿಮ್ಮ ಸೊಸೆನ, ಇವರು ರೇಪ್ ಮಾಡಿ ಹುಟ್ಟಿದ ಮಗು ಅಂತ
3: ಹೇಳ್ಬಿಡ್ತೀನಿ. ಡೋಂಟ್ ಗೆಟ್ ಎಕ್ಸೈಟೆಡ್, ನಂಗೆ ಅರ್ಥ ಆಗ್ತಾ ಇದೆ ನೀವು ಮಾಡ್ತಾ ಇರೋದೆಲ್ಲ ನನ್ನ ಒಳ್ಳೇದಕ್ಕೆ ಅಂತ. ನೋಡಿ, ಅವರು ಅವ್ರ ನನ್ನ ಮಗನ್ನ ಅವ್ರ ಮೊಮ್ಮಗು ಅಂತ ತಿಳ್ಕೊಂಡ್ರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ.
6: ಥ್ಯಾಂಕ್ ಯು ಸರ್. ಅದಕ್ಕೆ ಸರ್ ನಿಮ್ಮನ್ನು ದೊಡ್ಡ ಮನುಷ್ಯರು ಅಂತ ಅನ್ನೋದು. ಬನ್ನಿ ಸರ್.
3: ಒಂದ್ ನಿಮಿಷ, ನಂದು ಒಂದೇ ಒಂದು ರಿಕ್ವೆಸ್ಟ್
6: ಹೇಳಿ.
3: ನಾಳೆ ನನ್ನ ಮಗನ್ನ ಏರ್ಪೋರ್ಟ್ಗೆ ಕರ್ಕೊಂಬರೋದನ್ನ ಮಿಸ್ ಮಾಡಬೇಡಿ. ಯಾಕೆಂದ್ರೆ ನಾ ಫ್ಲೈ ಮಾಡ್ತಿರ್ಬೇಕಾದ್ರೆ ಅವ್ನ ನನ್ ಟಾಟ ಮಾಡ್ತಿರ್ಬೇಕು.
6: ಡನ್ ಸರ್, ಬನ್ನಿ ಸರ್.
3: ಆಯ್ತು ಮೈ ಡಿಯರ್ ಚೈಲ್ಡ್, ಆಯ್ತು.
1: ಅಲ್ಲ ಮದು, ನೀನ್ ಯಾವಾಗ ಬಂದೆ, ಈಗ ಎಲ್ಲಿದ್ದೀಯೋ?
3: ಕಲ್ಕತ್ತಾಲಿ ಒಂದ್ ಕೆಮಿಕಲ್ ಫ್ಯಾಕ್ಟರಿ ಇಟ್ಕೊಂಡಿದ್ದೀನಿ, ಯಾವ್ದೋ ಕೆಲಸದ ಮೇಲೆ ಬಂದಿದ್ದೆ, ನಾಳೆ ಹೊರಡ್ತಾ ಇದ್ದೀನಿ.
1: ಹೌದಾ? ನಾವು ನಾಳೆ ಹೋಗ್ತಾ ಇದ್ದೀವಿ ಅಮೃತಸರಕ್ಕೆ.
3: ಹೌದಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಇನ್ ಬರ್ತೀನಿ. ಸಿ ಯು ಮೈ ಚೈ.
2: ಬಾಯ್ ಅಂಕಲ್.
3: ಬಾಯ್
5: ಬಾಯ್ ಬಾಯ್.
7: ಇದೊಂದು ವಿಶೇಷ ಪ್ರಕಟಣೆ. ವಿಮಾನ ನಿಲ್ದಾಣದ ರನ್ವೇ ತೊಂದರೆಯಿಂದಾಗಿ ಇಲ್ಲಿಂದ ಹೊರಡಲಿರುವ ಎಲ್ಲಾ ವಿಮಾನಗಳು 3 ಗಂಟೆ ತಡವಾಗಿ ಹೊರಡುತ್ತದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ.
3: ಒಳ್ಳೇದಾಯ್ತು, ನನ್ನ ಮಗ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಬಂದ್ಬಿಟ್ರೆ 3 ಗಂಟೆ ಕಾಲ ಅವನ ಜೊತೆ ಹಾಯಾಗಿ ಕಳಿಬಹುದು.
1: ಲಗೇಜ್ ತಗೊಂಡ್ ಬಾಪ. ಹಲೋ ಮಿಸ್ಟರ್ ಮಧುಸೂದನ್.
3: ಓ ಹಲೋ ಮಿಸ್ಟರ್ ಆನಂದ್ ರಾವ್.
1: ಏನ್ 12 ಆದ್ರೆ ಇಲ್ಲೇ ಇದೀರಾ? ಫ್ಲೈಟ್ ಲೇಟಾ?
3: ಬರೀ ಲೇಟ್ ಅಲ್ಲ, ರನ್ವೇ ಪ್ರಾಬ್ಲಮ್ ಅಂತೆ, ಎಲ್ಲಾ ಫ್ಲೈಟ್ಸ್ ಲೇಟ್.
1: ಓ ಮೈ ಗಾಡ್.
3: ಹೌದು, ನಿಮ್ ಮಗನ್ ಕರ್ಕೊಂಡ್ ಬರ್ತೀನಿ ಅಂದಿದ್ರಿ? ಎಲ್ಲಿ?
1: ಅವನಿಗೆ 12:30 ಇನ್ಸ್ಪೆಕ್ಷನ್, ನನ್ 1:30 ಫ್ಲೈಟ್ ಇತ್ತು. ಎಲ್ಲಿ ಮಿಸ್ ಆಗುತ್ತೋ ಅಂತ ಬಂದ್ಬಿಟ್ಟೆ. ಬಹುಶಃ ಅವ್ನ ಅವರೇ ಕರ್ಕೊಂಡ್ ಬರ್ಬೋದು. ನಿಮ್ ಮಗ ಎಲ್ಲಿ?
3: ಅಯ್ಯೋ, ಅವಂದು ಅದೇ ಪ್ರಾಬ್ಲಮ್ ಇನ್ಸ್ಪೆಕ್ಷನ್. 12 ನನ್ ಫ್ಲೈಟ್, ಎಲ್ಲಿ ಹೊರಟೋಗ್ಬಿಟ್ಟಿರ್ತೀನೋ ಅಂತ ಬಂದೇ ಇಲ್ಲ.
1: ನಮ್ ಮಗು ಇಲ್ಲೇ ಇದ್ದಾನೆ. ಏನೋ ಅದು ಇನ್ನೂ ಹೊರಟೇ ಇಲ್ಲ.
3: ಇಲ್ಲ, ಅದು ರನ್ವೇ ಪ್ರಾಬ್ಲಮ್ ಅಂತೆ, ಎಲ್ಲಾ ಫ್ಲೈಟ್ಸ್ 3 ಗಂಟೆ ಲೇಟ್.
8: ಹೌದಾ? ಹೇ ಬಂದ್ರೆ ಹಾಗಾದ್ರೆ ನಮ್ ಚಂದ್ರಮೌಳಿನ ಕರ್ಕೊಂಡ್ ಬಂದ್ಬಿಡೋಣ, 3 ಗಂಟೆ ಅವನ ಜೊತೆ ಕಾಲ ಕಳಿಬಹುದು.
1: ಬೇಡ ಬೇಡ, ನಾವ್ ಈ ಕಡೆಯಿಂದ ಹೋಗೋದು, ಅವ್ರ ಆ ಕಡೆಯಿಂದ ಬರೋದು ಚೆನ್ನಾಗಿರೋದಿಲ್ಲ, ಬರೋವರೆಗೂ ಇಲ್ಲೇ ಕಾಯೋಣ.
3: ನಿಮ್ ಮಗ ಏ ಗಣೇಶ್ ಲಂಬೋದರ ಹತ್ರನ ಇರೋದು?
1: ಹೌದು. ನನ್ನ ಮೊಮ್ಮಗ ಚಂದ್ರಮೌಳಿ ಲಂಬೋದರ ಹತ್ರನೇ ಓದ್ತಿರೋದು.
3: ಎ ಗಣೇಶ್, ಎಂ ಗಣೇಶ್, ಚಂದ್ರಮೌಳಿ, 3 ಜನನು ಲಂಬೋದರ ಹತ್ರನೇ ಇರೋದು. ಮಿಸ್ಟರ್ ಆನಂದ್ ರಾವ್, ಇದ್ರಲ್ಲೇನೋ ಮೋಸ ಇದೆ.
1: ಚೇ, ಹಾಗೇ ಇಲ್ಲ, ಅವ್ನ ಅಪ್ಪಟ ಚಿನ್ನ.
8: ಅದಕ್ಕೆ ಯಾಕೆ ಯೋಚನೆ? ನಮ್ಮ ಮೊಮ್ಮಗನ್ ಕರ್ಕೊಂಡ್ ಬರ್ತಾನಲ್ಲ, ಕೇಳ್ಬಿಡೋಣ.
3: ನಾವ್ ಈ ತರ ಕಾಯ್ತಾ ಇರೋದ್ ನೋಡಿದ್ರೆ ಅವ್ನ್ ಬರೋ ಡೌಟ್.
1: ನಿಮ್ ಮೊಮ್ಮಗನ್ ಫೋಟೋ ನಿಮ್ ಹತ್ರ ಇದೆಯಾ?
8: ಹೂ ಇದೆ, ತೋರಿಸಿ.
1: ಇವ್ ನನ್ ಮಗ ಎ ಗಣೇಶ್.
3: ಇವನು ನನ್ ಮಗ ಎಂ ಗಣೇಶ್.
8: ಇವ್ ನಮ್ ಮೊಮ್ಮಗ ಚಂದ್ರಮೌಳಿ.
1: ಫ್ಲೈಟ್ ಕ್ಯಾನ್ಸಲ್ ಆದ್ರೂ ಸರಿ, ಅವ್ನ ಇಷ್ಟಕ್ಕೆ ಬಿಡಬಾರ್ದು. ಯಾಕೆ ಗಾಬರಿ ಆಗ್ಬಿಟ್ರಿ ಲಂಬೋದು?
8: ಬನ್ನಿ ಒಳಗೆ
1: ಬನ್ನಿ,
5: ನಮ್ಮ ಮನೇಲಿ ನಮಗೆ ಸ್ವಾಗತ.
8: ನೀವು ನಮ್ಮ ಮೊಮ್ಮಗನ ಕರ್ಕೊಂಡು ಏರ್ಪೋರ್ಟ್ ಬರ್ಲಿಲ್ಲ ನೋಡಿ, ನಮಗ್ ಹೋಗೋಕ್ ಮನ್ಸೇ ಆಗ್ಲಿಲ್ಲ.
1: ಫ್ಲೈಟ್ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ್ಬಿಟ್ವಿ.
5: ಅಯ್ಯಯ್ಯೋ, ಆಹಾ, ನಿಜವಾದ ಪ್ರೀತಿ ಅಂದ್ರೆ ಇದು. ಅಲ್ಲ, ನಿಮ್ಮಂತ ತಾತ ಅಜ್ಜಿನ ಪಡಿಬೇಕಾದ್ರೆ ನಮ್ಮ ಚಂದ್ರಮೌಳಿ ತುಂಬಾ ಪುಣ್ಯ ಮಾಡಿರ್ಬೇಕು.
1: ಹೌದು ಹೌದು, ಈ ಆನಂದರಾವ್ ಅಂತ ತಂದೆನ್ ಪಡಿಯೋಕ್ಕೂ ಪುಣ್ಯ ಮಾಡಿರ್ಬೇಕು ಅಲ್ವಾ? ತಗೊಳ್ಳ ನೀನ್ ವಿಡಿಯೋ ಕ್ಯಾಸೆಟ್ ನ, ಯಾರ್ದೋ ಮಗು ತತ್ವ ಶಾಸ್ತ್ರ ಆದ್ರೆ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿಸಿ ಮೂರ್ ಕಾಪಿ ಮಾಡಿಸಿ ಎಲ್ಲರೂ ಕಳ್ಸಿದ್ಯಾ?
3: ಸದ್ಯ ಇವತ್ತಾದ್ರೂ ನಿನ್ ನಾಟಕ ಗೊತ್ತಾಯ್ತಲ್ಲ, ಅನ್ಯಾಯ ನನ್ನ ಆಸ್ತಿ ಎಲ್ಲ ನಿನ್ ಹೆಸರು ಬರ್ದ್ಬಿಡ್ತಾ ಇದ್ನಲ್ಲಯ್ಯ, ತಗೊಳ್ಳ ನಿನ್ ಕ್ಯಾಸೆಟ್.
8: ನಾವು ಕ್ಯಾಸೆಟ್ ತರ್ಲಿಲ್ಲ, ಇಲ್ಲದ್ರೆ ನಾವು ನಿನ್ ಮುಖ ಕೆಸಿತಾ ಇದ್ವಿ.
5: ಅಯ್ಯೋ
7: ಏನ್ರಿ ಇದು ನಾಟಕ, ಯಾಕೆ ಹೀಗ್ ಮಾಡ್ತಿದ್ದೀರಾ?
8: ಏನು ಗೊತ್ತಿಲ್ದಿರ್ತಾರ ಆಡೋದ್ ನೋಡು, ನೀವ್ ಮೂರ್ ಜನ ಸೇರ್ಕೊಂಡೆ ಆಡಿರೋದಿ ನಾಟಕ.
7: ಅಮ್ಮ ತಾಯಿ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ ತಂಟೆಗ್ ಮಾತ್ರ ಬರ್ಬೇಡಿ.
0: ಏನೋ ಚಿಲ್ಟೇರಿ, ಯಾರನ್ನು ಡ್ಯಾಡಿ ತಾತ ಅಜ್ಜಿ ಅಂತ ಕರಿತಾ ಇಲ್ವಲ್ಲ?
2: ಇನ್ನೆಲ್ಲ ಯಾರನ್ನು ಡ್ಯಾಡಿ ಅಜ್ಜಿ ತಾತ ಅಂತ ಕರೆಯಲ್ಲಿ, ಇನ್ನಲ್ಲಿ ಇವರೇ ನನ್ ಡ್ಯಾಡಿ.
1: ನಿಯತ್ತು ನನ್ನ ಮಗನಿಗೆ, ಇವನು 420 ಆದ್ರೆ ಅವನು 840, ಇನ್ನಾ ಹುಟ್ಟಲಿಲ್ಲ ಬೆಳಿಲಿಲ್ಲ ಆಗ್ಲೇ ಇಷ್ಟೊಂದು ಸುಳ್ಳು ಹೇಳೋದು ಬ್ಲಾಕ್ ಮೇಲ್ ಮಾಡೋದು ಮಾಡ್ತಾನಲ್ಲ, ನಾಳೆ ದೊಡ್ಡವನಾದ ಮೇಲೆ ಎಷ್ಟು ಮನೆ ಹಾಳು ಮಾಡಬಹುದು, ಎಷ್ಟು ಕೊಂಪೆ ನಾಶ ಮಾಡಬಹುದು. ಇವರಿಬ್ಬರನ್ನು ಹೀಗೆ ಬಿಟ್ರೆ ಇವ್ರು ಸುಳ್ಳಲ್ಲೇ ಒಂದು ಅರಮನೆ ಕಟ್ಟಿ ಎಷ್ಟು ಜನಕ್ಕೆ ಮಂಕಬಹುದು ಎನ್ಸ್ಬಹುದು ಅಂತೀರಿ?
3: ಅದಕ್ಕೆ ಹಾಗೆ ಬಿಡಬಾರ್ದು. ಇಷ್ಟು ವರ್ಷ ನಾವು ಕಳಿಸಿರೋ ಅಷ್ಟು ಹಣನ ಮುಖದ ಮೇಲೆ ಹೊಡೆದು ವಸೂಲು ಮಾಡ್ಬೇಕು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನಿ ಆರ್ಡರ್ ಕೌಂಟರ್ ಫೈಲ್ ತೋರಿಸಿ ಒದ್ದು ಒಳಗೆ ಹಾಕ್ಸ್ಬೇಕು, ಇಲ್ಲ ಇಬ್ರಿಗೂ ನುಣ್ಣಗೆ ತಲೆ ಬೋಸಿ ಕತ್ತೆ ಮೇಲೆ ಕೂರಿಸಿ ರೋಡ್ ರೋಡ್ ಅಲ್ಲಿ ಮೆರವಣಿಗೆ ಮಾಡಿಸಿ ಮಾನ ಕಳಿಬೇಕು.
0: ಮಾನ ಇದ್ರೂ ತಾನೇ ಕಳಿಯೋದಕ್ಕೆ, ಇಂಥವ್ರಿಗೆಲ್ಲ ಸಣ್ಣ ಪುಟ್ಟ ಶಿಕ್ಷೆ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ನ ಐಡಿಯಾ ಕೇಳಿದ್ರೆ ಇವ್ರನ್ನ ಸಾಯಿಸಿ ಬಿಡಬೇಕು. ನಾನೇನಾದ್ರೂ ರಿವಾಲ್ವರ್ ತಂದಿದ್ರೆ ಇವನ್ ಮಾಡಿದ ಮೋಸ ಗೊತ್ತಾದ ತಕ್ಷಣ ಡಿವಿಲ್ ಅಂತ ಸಾಯಿಸ್ಬಿಡ್ತಿದ್ದೆ. ಅರೆ ಜೈಲ್ಗೆ ಹೋಗಿದ್ರು ಪರವಾಗಿಲ್ಲ ರೀ, ಒಬ್ಬ ಮೋಸಗಾರ ಸಾಯಿಸ್ತೇನೋ ತೃಪ್ತಿ ಆದ್ರೂ ನನಗಿರ್ತಿತ್ತು.
8: ನೀವ್ ಹಾಗ ಮಾ ಜೈಲಿಗೆ ಹೋಗಿದ್ರೆ ನಾನ್ ತುಂಬಾ ಸಂತೋಷ ಪಡ್ತಿದ್ದೆ ರೀ. ಮೊಮ್ಮಗ ಅಂತ ನಂಬಿಸಿ ಆಸೆ ತೋರಿಸಿ ನನ್ ಕಣ್ಣಿನ ಜೊತೆ ಆಟ ಆಡಿದಾನೆ ಈ ಪಾಪಿ. ಅವತ್ತಿನ ಬರ್ದು ಒಂದ್ ನನ್ ಕಾಗ್ದಾನು ಓದಿ ನಾನ್ ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ? ಆದ್ರೆ ಇವತ್ತು ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ನನ್ನ ಹೊಟ್ಟೆಲಿ ಬೆಂಕಿ ಹಾಕಿದಾಗ ಆಗ್ತಾ ಇದೆ. ಆ ಬೆಂಕಿ ಇವನ್ನ ಸುಮ್ನೆ ಬಿಡೋದಿಲ್ಲ, ಆ ಹೊತ್ತಿ ತಗೊಂಡೇ ತಗೊಳುತ್ತೆ.
5: ಎಲ್ಲಾರ್ದು ಮುಗಿತಾ?
3: ಮುಗೀತು.
5: ಓ ಹಾಗ, ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಅದೇನ್ ಕಂಪ್ಲೇಂಟ್ ಕೊಡ್ತಿರೋ ಕೊಡಿ. ನಾನು ಸುಮ್ನೆ ಕೂತಿದ್ದೀನಿ ಅಂತ ನನ್ನ ಸುತ್ತ ಗ್ರಹಗಳ ತರ ಸುತ್ತಿ ಸುತ್ತಿ ಬಾಯಿಗೆ ಬಂದಂಗೆ ಬೈತಿದ್ದೀರಾ? ಏನ್ರಿ ಮಿಸ್ಟರ್ ಆನಂದರಾವ್, ತಪ್ಪು ಮಾಡಿರೋನು ನಾನು ಒಬ್ಬನೇನಾ? ನಾನೇನೋ ನಿಮಗೊಂದು ಮಗು ಹುಟ್ಟಿದೆ, ತಿಂಗಳಿಗೆ ಹಣ ಕಳಿಸಿದ್ರೆ ನಿಮ್ ಮಗುನ ಸಾಕ್ತೀನಿ ಅಂತ ಸುಳ್ಳು ಕಾಗ್ದಾ ಬರದೆ ನಿಜ. ಆದ್ರೆ ಅದನ್ನ ನಂಬೋಕೆ ನೀವ್ ಎಂಥ ಮುಟ್ಟಾಡಿರ್ಬೇಕು. ನೀವ್ ಅದನ್ನ ಯಾಕೆ ನಂಬಿದ್ರಿ? ನಿಮ್ಮಲ್ಲಿರೋ ಒಂದು ದೌರ್ಬಲ್ಯದಿಂದ. ಇರೋ ಒಬ್ಬ ಹೆಂಡತಿ ಸಾಲದೆ ಜಗತ್ನಲ್ಲಿರೋ ಹೆಂಗಸರನ್ನ ಅನುಭವಿಸ್ಬೇಕು ಅನ್ನೋ ನೀಚ ಬುದ್ಧಿ ನಿಮ್ಮಲ್ಲಿರೋದ್ರಿಂದ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಹೆಣ್ಣು ಮಕ್ಕಳೆಲ್ಲ ನಿಮ್ಮ ಸೂಳೆಯರು ಅನ್ನೋ ಕೆಟ್ಟ ಭಾವನೆ ನಿಮ್ಮಲ್ಲಿರೋದ್ರಿಂದ. ಗೌರಿ ಪಾಪ ಅನಾಥೆ ಗತಿ ಇಲ್ದೋಳು, ಆ ವೀಕ್ನೆಸ್ ಅನ್ನು ಉಪಯೋಗಿಸ್ಕೊಂಡು ನೀವು ಅವಳ ಶೀಲ ಕಿತ್ಕೊಂಡ್ರಿ. ನಾನು ನಿಮ್ಮಲ್ಲಿರೋ ವೀಕ್ನೆಸ್ ಅನ್ನು ಉಪಯೋಗಿಸ್ಕೊಂಡು ನಿಮ್ಮ ಹತ್ರ ಹಣ ಕಿತ್ಕೊಂಡೆ. ಆದ್ರೆ ನಾನು ಮಾಡಿದ ಮಹಾ ಪಾಪದ ಕೆಲಸ, ನೀವು ಮಾಡಿದ ಮಾತ್ರ ಮಹಾ ಘನಕಾರ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದೀರಲ್ಲ. ನಾನಾದ್ರೂ ಹೊಟ್ಟೆಪಾಡಿಗೋಸ್ಕರ ಮಾಡಿದೆ, ನೀವ್ ಯಾತಕ್ಕೋಸ್ಕರ ಮಾಡಿದ್ರಿ? ಹೀಟೆಗೋಸ್ಕರ? ಮಿಸ್ಟರ್ ಆನಂದರಾವ್ ಪೊಲೀಸ್ ಸ್ಟೇಷನ್ಗೆ ಯಾಕೆ? ಪೇಪರ್ನವ್ರ ಹತ್ರನೂ ಹೋಗೋಣ. ನಾನ್ ನಿಮ್ಗೆ ಮೋಸ ಮಾಡಿದ ಕತೆ ನೀವ್ ಹೇಳಿ, ನಾನು ಹೇಳಿದ ಸುಳ್ಳನ್ನ ನೀವ್ ಯಾಕೆ ನಂಬಿದ್ರಿ ಅನ್ನೋ ಕತೆ ನಾನು ಹೇಳ್ತೀನಿ. ಆಗ ಜನರೇ ನಿರ್ಧಾರ ಮಾಡ್ತಾರೆ ಯಾರು ಮಾಡಿದ ದೊಡ್ಡ ತಪ್ಪು ಅಂತ.
1: ಅಪ್ಪ ನಿನ್ ಸಾವಾಸವೇ ಬೇಡ.
5: ಏನ್ರಿ ಮಿಸ್ಟರ್ ಮಧು, ಮಧುಸೂದನ್ ದ ಗ್ರೇಟ್, ಏನ್ ಮಹಾ ಮಾತಾಡ್ತಿದ್ರಿ? ಪೊಲೀಸ್ ಸ್ಟೇಷನ್ ಕಳಿಸ್ತೀರಾ, ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀರಾ?
1: ಅಯ್ಯೋ ಬೇಡಪ್ಪ, ನನ್ನ ವಿಷಯ ತೆಗಿಬೇಡಪ್ಪ.
5: ಯಾಕೆ ತೆಗಿಬಾರ್ದು? ಇಷ್ಟೊತ್ತು ಹಾರಾಡ್ತಾ ಇದ್ರಿ. ಮಿಸ್ಟರ್ ಪೂರ್ಣಾನಂದರಾವ್, ಗಣೇಶ ಇವ್ರ ಮಗ ಅಂತ ನಾನು ಇವ್ರನ್ನ ಬ್ಲಾಕ್ ಮೇಲ್ ಮಾಡಿದೆ ನಿಜ, ಆದ್ರೆ ಮದುವೆನೆ ಆಗದೆ ಇರೋ ಇವರು ಆ ಮಗುನ್ ಸಾಕೋಕೆ ಯಾಕೆ ದುಡ್ಡು ಕೊಟ್ರು ಅಲ್ಲಿದೆ ವಿಷಯ.
1: ಅಯ್ಯಯ್ಯೋ ಲಂಬೋದರ್, ಈಗ ಯಾಕೆ ಆ ವಿಷಯ ಬಿಟ್ಬಿಡಿ.
5: ಅದ್ ಹೇಗ್ ಬಿಡಕ್ಕಾಗತ್ತೆ?

0: ಸದಾನಂದರಾವ್ ಅವರಿಗೂ ವಿಶಾಲಾಕ್ಷ ಅವರಿಗೂ ಅವ್ರ ಸೊಸೆನ ನೀವು ರೇಪ್ ಮಾಡಿದ ವಿಷಯ ತಿಳಿಸ್ಬೇಕಲ್ವೇ? ನೀವು ಯಾರನ್ನು ನಿಮ್ಮ ಮೊಮ್ಮಗ ಅಂತ ತಿಳ್ಕೊಂಡ್ರು, ಅವನೇ ತನ್ನ ಮಗ ಅಂತ ತಿಳ್ಕೊಂಡು ಈ ಮಧು ತಿಂಗಳಿಗೆ ಹಣ ಕಳಿಸ್ತಿದ್ದು ಯಾಕೆ ಅಂದ್ರೆ, ನಿಮ್ಮ ಮಗ ಚಂದ್ರಮೌಳಿ ಆರ್ತಕ್ಷತೆಯ ಮಧ್ಯದಲ್ಲೇ ಎದ್ದು ನಿಮ್ಮನ್ನು ನೋಡೋಕೆ ಅಂತ ಹೊರಟಾಗ ನಿಮ್ಮ ಸೊಸೆ ಗೌರಿ ವೆಡ್ಡಿಂಗ್ ಸ್ವೀಟ್ ನಲ್ಲಿ ಒಬ್ಬಳೆ ರಾತ್ರಿ ಮಲ್ಕೊಂಡಿರುವಾಗ ನಿಮ್ಮ ಮಗನ ಸ್ನೇಹಿತ ಈ ಮಧುಸೂದನ್ ಅವಳನ್ನು ರೇಪ್ ಮಾಡ್ದ. ಆ ವಿಷಯ ತಿಳಿದು ನಾನು ಬಲೆ ಬೀಸಿದೆ, ಬಲೆ ಬಿದ್ದ.
1: ಅಯ್ಯೋ ಚಂದ್ರ, ನನ್ನ ಸೊಸೆ ರೇಪ್ ಮಾಡಕ್ ಹೋಗಿದ್ದೆ ನಿನ್ನ.
2: ಅಯ್ಯೋ ಪಾಪಿ, ನಿನ್ಗೇನ್ ಬಂದಿತ್ತ ಕೇಳು. ನಿನ್ನ
0: ಇನ್ನು ನೀವು, ನಿಮ್ಮ ಮಗ ಚಂದ್ರಮೌಳಿ ಆರ್ತಕ್ಷತೆ ಮಧ್ಯದಲ್ಲೇ ಎದ್ದು ಬಂದ ಅಂತ ಹೇಳಿದೆ, ಯಾಕೆ? ಅದಕ್ಕೆ ಕಾರಣ ಯಾರು?
3: ಲಂಬೋದ್ರ ಸಾಕ್ ಸುಮ್ನಿರಪ್ಪ. ವಿಶಾಲಾಕ್ಷಿ, ಇನ್ ಸ್ವಲ್ಪ ಹೊತ್ತಿದ್ರೆ ನಮ್ಮಿಬ್ರು ಮಧ್ಯೆ ಏನಾದ್ರೂ ತಂದಾಕ್ಬಿಟ್ಟು ನಮ್ಮನ್ನೇ ಬೇರೆ ಮಾಡ್ಬಿಡ್ತಾನೆ, ನಾವು ಹೋಗೋಣ.
4: ನಿಮ್ರು ಊಟ ಅರ್ಥ ಆಗಲ್ಲಪ್ಪ.
0: ಶ್ರೀಮತಿ ಸರಸು ಲಂಬೋದರ್, ಎಲ್ಲಿ ವೀಕ್ನೆಸ್ ಇರುತ್ತೋ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅದನ್ನ ಕ್ಯಾಶ್ ಮಾಡ್ಕೊಳ್ಳೋದೇ ನನ್ನ ರೂಟ್. ನನ್ನಲ್ಲಿರೋ ವೀಕ್ನೆಸ್ ನೋಡಿಯೇ ಈ ಗಣೇಶ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ದ. ಈ ಜಗತ್ತೇ ಹಾಗೆ, ನೀವು ಅಷ್ಟೇ. ಎಲ್ಲಿವರೆಗೆ ನಿಮ್ಮಲ್ಲಿ ದೌರ್ಬಲ್ಯ ಇರುತ್ತೋ ಅಲ್ಲಿವರೆಗೆ ಅದನ್ನ ಲಾಭಕ್ಕೆ ಬಳಸ್ಕೊಳ್ಳೋ ಲಂಬೋದರರು ನನ್ನಂಥವ್ರು ಇದ್ದೇ ಇರ್ತಾರೆ. ಎಲ್ಲಿವರೆಗೆ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೆ ಟೋಪಿ ಹಾಕುವವರು ಇದ್ದೇ ಇರ್ತಾರೆ. ಅದಕ್ಕೆ

ಗೌರಿ ಗಣೇಶ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ತಾಂತ್ರಿಕ ನೆರವು ಕೃಷ್ಣನ್ ಅಪ್ಪಕುಟ್ಟಿ, ಸಂಕಲನ ಬಿವಿ ಶ್ರೀಧರ್, ಪ್ರಸಾರ ನಿರ್ವಹಣೆ ಬಸವರಾಜ್ ಕೆ ಶಾಸ್ತ್ರಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
4: ಗಣೇಶ ಬಂದ, ಸಂಭ್ರಮ ತಂದ.
5: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
4: ಗಣೇಶನನ್ನು ಮನೆಗೆ ತರುವಾಗ
5: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
4: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ, ನದಿ, ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
5: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
4: ನಮ್ಮ ಭಕ್ತಿ ಗಣಪನಿಗೆ,
5: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
4: ಪರಿಸರ ಸ್ನೇಹಿ ಗಣಪ, ನಮ್ಮ ಭಕ್ತಿಯ ಸುಂದರ ರೂಪ.

0: CBI secures extradition of red notice fugitive Amritpal Singh from Moldova, and in US Open defending champion Arina Sabalenka to take on Elena Rybakina in women's singles title clash tonight. That is all in the news at 9. Good night.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಹಾಗೂ ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ, ಸರ್ವತೋಮುಖ ಅಭಿವೃದ್ದಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ದತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸಮಯ 9:16 ಆಗೋಗಿದೆ. ಬನ್ನಿ ಇನ್ನು ಮುಂದೆ ಕೇಳೋಣ ಹಿಂದಿಯ ಕೆಲವು ಚಿತ್ರಗೀತೆಗಳನ್ನು 10 ಗಂಟೆವರೆಗೂ.

ದಿಲ್ ದೇಖೆ ದೇಖೋ ಚಿತ್ರದ ಶೀರ್ಷಿಕೆ ಹಾಡನ್ನ ಕೇಳಿದ್ರಿ. ಮೊಹಮ್ಮದ್ ರಫಿ ಅವರು ಹಾಡಿದ್ರು ಶಮ್ಮಿ ಕಪೂರ್ ಅವ್ರಿಗೋಸ್ಕರ. ಮಜ್ರು ಅವರ ಸಾಹಿತ್ಯ, ಉಷಾ ಖನ್ನಾ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ ಜಂಜೀರ್ ಚಿತ್ರದ ಹಾಡು. ಮನ್ನಡೆ ಹಾಡಿದ್ದಾರೆ ಮನ್ನಡೆ ಅವರು. ಗುಲ್ಷನ್ ಬಾವ್ರಾ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಈ ಹಾಡಿಗಿದೆ.

ಖುದಾಗವಾ ಚಿತ್ರದ ಹಾಡನ್ನ ಕೇಳಿದ್ರಿ. ಅಲ್ಕಯಾಗ್ನಿಕ್ ಸುರೇಶ್ ವಾಡಿಕರ್ ಹಾಗೂ ಸಂಗಡಿಗರು ಹಾಡಿದ್ರು. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಈ ಹಾಡಿಗಿತ್ತು.

0: ಲಂಹೆ ಚಿತ್ರದ ಹಾಡನ್ನು ಕೇಳಿದ್ರಿ. ಲತಾ ಮಂಗೇಶ್ಕರ್, ಇಲಾ ಅರುಣ್ ಹಾಗೂ ಸಂಗಡಿಗರು ಹಾಡಿದ್ರು. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಶಿವಹರಿ ಅವರ ಸಂಗೀತ ಈ ಹಾಡಿಗಿತ್ತು.
1: Yeah.

ಡಿಸ್ಕೋ ಡ್ಯಾನ್ಸರ್ ಚಿತ್ರದ ಶೀರ್ಷಿಕೆ ಹಾಡನ್ನು ಕೇಳಿದ್ರಿ. ವಿಜಯ್ ಬೆನೆಡಿಕ್ಟ್ ಹಾಗೂ ಸಂಗಡಿಗರು ಹಾಡಿದರು. ಬಪ್ಪಿ ಲಹರಿ ಅವರ ಸಂಗೀತ ಈ ಹಾಡಿಗಿತ್ತು. ಹಿಂದಿ ಮೆಲೋಡಿಸ್ನ ಕೊನೆಯ ಹಾಡು ಕಿಶೋರ್ ಕುಮಾರ್ ಅವರು ಮತ್ತು ಆಶಾ ಭೋಸ್ಲೆ ಹಾಡಿದ್ದಾರೆ. ಶರಾಬಿ ಚಿತ್ರದ್ದು. ಅಂಜಾನ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ ಈ ಹಾಡಿಗಿದೆ.

ಇಲ್ಲಿಗೆ ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಕವಿತಾ ಅವರು, ಹಾಗೆ ನಾಗರತ್ನ ಅವರು, ಮತ್ತು ಮಮತಾ ಮೇಘ, ಧ್ರುವ, ಉಮೇಶ್ ಸಿರಿಗೆರೆಯಿಂದ, ಚಿಕ್ಕೋಡಿಯಿಂದ ಕೆಂಪಣ್ಣ ಅವರು, ಮತ್ತು ಶಾಂತಾಚಾರ ಬಡಿಗೇರ ಅವರು, ಚೆನ್ನಪ್ಪ ಜಿ ಪಿ ನಗರಿ, ಇವೆಲ್ಲ ನಮ್ಮ ಪ್ರೀತಿಯ ಕೇಳುಗರು. ಸಂದೇಶನ ಕಳಿಸಿದ್ದೀರಾ, ಸಂದೇಶ ಕಳಿಸಿದಂಥ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು ಅನುಷ್ಠಾನ ವ್ಯವಸ್ಥೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಜನಕೇಂದ್ರಿತವಾಗಿದೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸುಧಾಕರ್ ದಲೇಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವರ್ಷಪೂರ್ತಿ ವಿವಿಧ ಮಟ್ಟದಲ್ಲಿ ನಡೆದ ಸಮಾಲೋಚನೆಗಳ ಫಲವಾಗಿ ನವದೆಹಲಿ ಘೋಷಣೆಗೆ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಮ್ಮತಿ ವ್ಯಕ್ತವಾಗಿದೆ ಎಂದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಯಹೂದಿ ಹೊಸ ವರ್ಷವಾದ ರೋಷ್ ಹಶಾನಾ ಅಂಗವಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಜನತೆ ಹಾಗೂ ವಿಶ್ವದಾದ್ಯಂತದ ಯಹೂದಿ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ 15ರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದ ಬಳಿ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಸತಿ ಶಾಲೆಯ ಬೋಧನಾ ಕೊಠಡಿ, ಪ್ರಯೋಗಾಲಯ, ಡಾರ್ಮೆಟ್ರಿ ಹಾಗೂ ಭೋಜನಾಲಯಗಳನ್ನು ವೀಕ್ಷಿಸಿದ ಸಚಿವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಸಿದರು. ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ 3ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಪಾಕಿಸ್ತಾನ ತಂಡವನ್ನು ಮಣಿಸಿದ್ದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಭಾರತಕ್ಕೆ ಮತ್ತಷ್ಟು ಹತ್ತಿರವಾಗಿದೆ. ಇಂಗ್ಲೆಂಡ್ ತಂಡ 6 ಹಾಗೂ ಭಾರತ ತಂಡ 5ನೇ ಸ್ಥಾನದಲ್ಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಪ್ರೀತಿಯ ಕೇಳುಗರೇ, ನೆನಪಿನ ಹಾದಿಯಲ್ಲಿ ಜೊತೆ ಜೊತೆಯಾಗಿ ಸಾಗೋ ಸುಮಧುರ ಗೀತೆಗಳು, ಮನದಾಳದ ಭಾವನೆಗಳನ್ನು ಮೃದುವಾಗಿ ತಟ್ಟುವಂತಹ ಪ್ರೇಮ ರಾಗಗಳು, ಇವೆಲ್ಲವನ್ನು ಹೊತ್ತು ತಂದಿದೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಹಳೆ ಹಾಡುಗಳ ಮಧುರತೆ, ಪ್ರೀತಿಯ ಸವಿ ನೆನಪುಗಳು, ಮನಸ್ಸಿಗೆ ಹತ್ತಿರವಾದ ಭಾವನೆಗಳು, ಇವೆಲ್ಲದರೊಂದಿಗೆ ಹಾಯಾಗಿರೋಣ. ಇಂದಿನ ಸಂಗೀತ ಪ್ರೇಮ ಗೀತೆಗಳ ಸಂಗೀತ ಪಯಣನ ಆರಂಭಿಸೋಣ.

ಸಿಐಡಿ 72 ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ವಿ ಶ್ರೀನಿವಾಸ್, ಪಿ ಸುಶೀಲ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ

ದೇವರ ಕಣ್ಣು ಚಿತ್ರದ ಹಾಡನ್ನ ಕೇಳಿದ್ರಿ, ವಾಣಿ ಜಯರಾಮ್ ಅವರು ಹಾಡಿದ್ರು. ಚಿವುದೇಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ. ರಾಗ ರಾಗಿಣಿಯ ಯೋಗಾನುಬಂಧ ಈ ಪ್ರೇಮನಿನಾದ.

ರಾಗರಾಗಿಣಿಯ ಯೋಗಾನುಬಂಧ ಅಂತ ಪ್ರಾರಂಭಿಸಿ ಭವ್ಯ ರಸಿಕತೆ ಬಾಳಿಗಾಸರೆ ಅಂತ ನಮಗೆ ಹೇಳಿದ್ದು ವಿಜಯ ನರಸಿಂಹ ಅವರು. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಅಷ್ಟೇ ಅದ್ಭುತವಾಗಿ ಹಾಡಿದರು ಎಸ್ ಜಾನಕಿ ಅವರು ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ. ಆಕೆಗೆ ಮಿನುಗೋಕೆ ಬಹಳ ಇಷ್ಟ, ಹಾಗಾಗಿ ಆಕೆ ಆಗಿದ್ದು ಮಿಂಚುಹುಳು.

ವಾಣಿ ಜಯರಾಮ್ ಅವರು ಹಾಡಿದರು. ಈ ಹಾಡನ್ನು ಗೀತಾಪ್ರಿಯ ಅವರ ಸಾಹಿತ್ಯದಲ್ಲಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ, ಗುರು ಜಗದ್ಗುರು ಚಿತ್ರಕ್ಕಾಗಿ. ಇನ್ನು ತನ್ನ ವಯಸ್ಸಿನ ಬಗ್ಗೆ ಏನೇನು ಅನಿಸುತ್ತೆ ವಯಸ್ಸಲ್ಲಿ ಅಂತ ಹೇಳೋದ್ರ ಬಗ್ಗೆ ನಮ್ಮ ಹುಡುಗ ಹೇಳ್ತಿದ್ರೆ, ಮನಸ್ಸಿನ ವ್ಯಾಖ್ಯಾನ ಕೊಡ್ತಾ ಇದ್ದಾಳೆ ನಮ್ಮ ಹುಡುಗಿ.

0: ಮಹದೇಶ್ವರ ಪೂಜಾಫಲ ಚಿತ್ರದ ಹಾಡಿನ ಕೇಳಿದ್ರೆ ಎಸ್ ಜಾನಕಿ ಅವರು ಹಾಡಿದರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ. ನಲ್ಲರಿಗೆ ನಲ್ಲೇ ಸ್ವಾಗತ ಕೋರ್ತಾ ಇರೋದು ಹೀಗೆ.
1: ಸುಸ್ವಾಗತ, ಸ್ವಾಗತ, ಸುಸ್ವಾಗತ. ನಲ್ಲನೆ ನನ್ನ ನೋಡುತ್ತ ಪ್ರೀತಿಯ ನೀ ತೋರುತ್ತ, ನಲ್ಲನೆ ನನ್ನ ನೋಡುತ್ತ ಪ್ರೀತಿಯ ನೀ ತೋರುತ್ತ.

ಪೆದ್ದ ಗಿದ್ದ ಚಿತ್ರದ ಹಾಡಿನ ಕೇಳಿದ್ರೆ ಎಸ್ ಜಾನಕಿ ಅವರು ಹಾಡಿದರು. ಜೀವದೇ ಶಂಕರ್ ಅವರ ಸಾಹಿತ್ಯ, ಕೆವಿ ಮಹಾದೇವನ್ ಅವರ ಸಂಗೀತದಲ್ಲಿ. ಎಂದೆಂದು ಸುಮ್ಮಾನ ಪ್ರೇಮಾಯಣ ಅವ್ರಿಗಾದ್ರೆ ಎಂದೆಂದು ಸುಮ್ಮಾನ ಈ ಗಾಯನ ನಮಗೆ.

ಪ್ರೇಮಾಯಣನ ಸುಮಾಯಣ ಅಂತ ಹೇಳಿದ್ರು ವಿಜಯ ನರಸಿಂಹ ಅವರು. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕಸ್ತೂರಿ ಶಂಕರ್ ಅವರು ಹಾಡಿದ್ರು. ಜಯಮಾಲಾ ಮತ್ತು ವಿಷ್ಣುವರ್ಧನ್ ಅವ್ರಿಗೋಸ್ಕರ ಹಂತಕನ ಸಂಚು ಚಿತ್ರದ ಹಾಡನ್ನ ನಿವೇದಿಗ ಕೇಳಿದ್ರಿ. ಇಂತಹ ಹಾಡುಗಳನ್ನ ಕೇಳ್ತಾ ಇದ್ರೆ ಏನೋ ಹರುಷ, ಹೊಸ ಉಲ್ಲಾಸ. ನಮಗೂ ಅಷ್ಟೇ, ನಿಮಗೂ ಅಷ್ಟೇ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದರು. ಈ ಹಾಡನ್ನ ರೌಡಿ ರಾಜ ಚಿತ್ರದ್ದು, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ. ಇಂತಿಂಥ ಚಂದದ ಹಾಡುಗಳನ್ನ ಕೇಳಿದಾಗ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ.

ಕೆಜೆ ಯೇಸುದಾಸ್, ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿದರು. ಈ ಹಾಡನ್ನು ಬೆಂಕಿ ಬಿರುಗಾಳಿ ಚಿತ್ರದ್ದು. ಸಾಹಿತ್ಯ ದೊಡ್ಡರಂಗೇಗೌಡ ಅವರು ಸಂಗೀತ ನೀಡಿದರು, ಎಂ ರಂಗರಾವ್ ಅವರು. ನೋಡಿ, ಪ್ರೇಮ ಗೀತೆ ಬರೀಬೇಕಾದ್ರೆ ಕವಿಗಳಿಗೆ ಏನೆಲ್ಲ ಕಲ್ಪನೆ ಇರುತ್ತೆ. ಈಗ ಈ ಹಾಡನ್ನೇ ನೋಡಿ, ಪ್ರೀತಿನ ಅವರು ಹೂವಿನ ತೇರನ್ನು ಮಾಡಿದ್ದಾರೆ. ಚೆನ್ನಾಗಿದೆ, ಕೇಳೋಣ ಬನ್ನಿ.

ಆಹುತಿ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ. ಇನ್ನು ಎರಡು ಹೆಣ್ಣನ್ನು ಹೊಗಳುವಂತಹ ಗೀತೆಗಳು ಯಾವ್ಯಾವುದು ಬನ್ನಿ. ಮೊದಲನೇ ಗೀತೆ

ಸಾವಿರ ಸುಳ್ಳು ಚಿತ್ರದ ಹಾಡು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ. ಹೆಣ್ಣನ್ನು ಹೊಗಳುವ ಇನ್ನೊಂದು ಹಾಡು

0: ಒಂದು ನೆನಪು, ಒಂದು ಮುಖ, ಒಂದು ಸುಂದರ ಕ್ಷಣನ ಮತ್ತೆ ನಮ್ಮ ಕಣ್ಮುಂದೆ ತರುತ್ತೆ. ಅಂತಹ ಮಧುರ ಗೀತೆಗಳೊಂದಿಗೆ ಇಂದಿನ ಪ್ರೇಮ ನಿನಾದ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ಎಲ್ಲ ಹಾಡುಗಳು ನಿಮಗಿಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಬಹಳಷ್ಟು ಕೇಳುಗರು ಸಂದೇಶ ಕಳಿಸಿದ್ದೀರಾ, ಸಂದೇಶ ಕಳಿಸಿದಂಥ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಹೂದಿ ಹೊಸ ವರ್ಷವಾದ ರೋಷ್ ಹಶಾನಾ ಅಂಗವಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ ಜನತೆ ಹಾಗೂ ವಿಶ್ವದಾದ್ಯಂತದ ಯಹೂದಿ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಪ್ರತಿ ತಿಂಗಳು 20 ಕೋಟಿ ರೂಪಾಯಿಗಳ ತೆರಿಗೆ ಸಂಗ್ರಹಿಸುವ ಗುರಿ ಹೊಂದಿದ್ದು, ಕಳೆದ ತಿಂಗಳಲ್ಲಿ 21 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕಲ್ಲು ಗಣಿಗಳು ಮತ್ತು ಕ್ರಷರ್ ಘಟಕಗಳಲ್ಲಿ ಸುರಕ್ಷಿತ ಗಣಿಗಾರಿಕೆ ಪದ್ದತಿಗಳ ಕುರಿತು ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ದೇಶದ ಹಿರಿಯ ಹಾಗೂ ಖ್ಯಾತ ರಂಗ ನಿರ್ದೇಶಕ, ರಂಗ ಶಿಕ್ಷಕ ಚಿದಂಬರ್ ರಾವ್ ಜಂಬೆ ಅವರು ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮದ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಇವರ ರಂಗ ಸೇವೆಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಲಭಿಸಿವೆ. ಆರ್ಚರಿ ಪ್ರೀಮಿಯಂ ಲೀಗ್ನ 2ನೇ ಆವೃತ್ತಿ ಅಕ್ಟೋಬರ್ 8ರಿಂದ 18ರವರೆಗೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಈ ಬಾರಿ ಭಾರತದ 36 ಬಿಲ್ಲುಗಾರರೊಂದಿಗೆ 10 ವಿವಿಧ ರಾಷ್ಟಗಳ 12 ಅಂತಾರಾಷ್ಟೀಯ ತಾರಾ ಬಿಲ್ಲುಗಾರರು ಕಣಕ್ಕಿಳಿಯಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇದಕ್ಕೆ ಮುಕ್ತಾಯವಾಯಿತು. ಈಗ ಸಮಯ 11:03. ನಮ್ಮೆಲ್ಲ ಕಾರ್ಯಕ್ರಮಗಳು ಹಾಡುಗಳು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಪ್ರಸಾರ ಕಾರ್ಯನ ಮುಗಿಸ್ತಾ ಇದ್ದೀನಿ. ಸಂಜೆ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಾನು ಶ್ರೀಗೌರಿ. ಮತ್ತೊಮ್ಮೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಪ್ರೀತಿಯ ಕೇಳುಗರೇ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.